ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ ಶಕವರ್ಷ 1948, ಆಷಾಢ ಮಾಸದ 23ನೇ ದಿನ ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 14ನೇ ತಾರೀಕು ಮಂಗಳವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ನಿಮ್ಮ ಜೊತೆಯಾಗಿರುವುದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 6:01 ಆಗ್ತಾ ಇದೆ. ಸ್ನೇಹಿತರೆ, ಉತ್ತಮ ನಡವಳಿಕೆ ಅನ್ನುವಂತಹದ್ದು ಉತ್ತಮ ಜ್ಞಾನಕ್ಕಿಂತ ಮುಖ್ಯವಾಗಿರುತ್ತೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜ್ಞಾನ ಕೈಕೊಟ್ಟಾಗ ನಮ್ಮ ಉತ್ತಮ ನಡವಳಿಕೆ ನಮ್ಮ ನೆರವಿಗೆ ಬರುತ್ತೆ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ. ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
4: ಟ್ಯೂನ್ ಮಾಡಿ 101.3 ಎಫ್ಎಂ.

0: ಅಂದುಕೊಟ್ಟ ಭಾಷೆ,
1: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
2: ರೋಮಾಂಚನವಿ ಕನ್ನಡ.
0: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು.
0: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
3: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಕುಡಿಸಿ ಜೀವ ಕೊಟ್ಟ ತಾಯಿ ಇವಳು.
2: ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 6:11 ಆಗ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ದೇವಾಲಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಬಿ ಆರ್ ಛಾಯಾ ಅವರ ಧ್ವನಿಯಾಗಿರುವಂತಹ ಗಣಪತಿಯನ್ನು ಕುರಿತಂತಹ ಸ್ತುತಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರ ಸಮಯ ಆಗ್ತಾ ಇದೆ 6:15 ನಾದಾರ್ಜನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ತಾಲೂಕಿನ ವಿಜಯಪುರ ಬಳಿ ಇರುವಂತಹ ಬೇಗೂರಿನಲ್ಲಿ ಪಂಚಲಿಂಗೇಶ್ವರ ಅನ್ನುವಂಥ ಒಂದು ದೇವಸ್ಥಾನ ಇದೆ. ಸ್ಥಳೀಯರು ಈ ದೇವಾಲಯವನ್ನು ನಾಗನಾಥೇಶ್ವರ ಮತ್ತು ನಾಗೇಶ್ವರ ದೇವಾಲಯ ಅನ್ನುವಂಥ ಹೆಸರುಗಳಿಂದ ಕರೀತಾರೆ. ಈ ದೇವಾಲಯದ ಬಗ್ಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬೇಗೂರನ್ನು ಈ ಹಿಂದೆ ವೆಪ್ಪೂರು ಅನ್ನುವಂಥ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಅಂತ ಅಲ್ಲಿನ ಶಾಸನಗಳ ಮುಖಾಂತರ ನಮಗೆ ತಿಳಿದು ಬರುತ್ತೆ. ಈ ಪಂಚಲಿಂಗೇಶ್ವರ ದೇವಾಲಯ ಸುಮಾರು 1300 ವರ್ಷಗಳಿಗಿಂತಲೂ ಸಹ ತುಂಬ ಪುರಾತನವಾಗಿರುವಂತಹದ್ದು. ಗಂಗರ ರಾಜವಂಶದವರಾದಂತಹ ರಾಜ ಕುಲದುಂಗ ಮತ್ತು ರಾಜ ಸಿಂಹನಂದಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅಂತ ಹೇಳಲಾಗುತ್ತೆ. ಇದು 5 ಲಿಂಗಗಳನ್ನು ಹೊಂದಿರುವಂತಹ ಪಂಚಲಿಂಗೇಶ್ವರ ದೇವಾಲಯ. ಪ್ರತಿಯೊಂದು ಲಿಂಗವೂ ಸಹ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಹಾಗಾದರೆ ಆ 5 ಲಿಂಗಗಳು ಯಾವುದು, ಅದರ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳ್ತಾರೆ ಅಂತ ಹೇಳ್ತಾ ಈಗ ಸದ್ಯಕ್ಕೆ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಇದೀಗ ನಿಮಗಾಗಿ.

ಡಾಕ್ಟರ್ ರಾಜ್ಕುಮಾರ್ ಅವರು ಧನಿಯಾದಂತಹ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಸ್ನೇಹಿತರೆ, ಜಿಯುದಿ ಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಗೂರಿನಲ್ಲಿರುವಂತಹ ಪಂಚಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ, ಜೊತೆಗೆ ಒಂದೊಂದು ಲಿಂಗದ ಮಹತ್ವ ಅದರ ಪರಿಚಯವನ್ನು ಮಾಡಿಕೊಡ್ತಾ ಇದ್ವಿ. ನಾಗಲಿಂಗೇಶ್ವರ ಲಿಂಗ ಅನ್ನುವಂಥದ್ದು ದೇವಾಲಯದ ಪಂಚಲಿಂಗಗಳಲ್ಲೇ ಅತಿ ಎತ್ತರವಾಗಿರುವಂಥದ್ದು. ಈ ಲಿಂಗದ ಮುಂಭಾಗದಲ್ಲಿ 4 ಅಡಿ ಎತ್ತರದ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ನಾಗಲಿಂಗೇಶ್ವರ ಸ್ವಾಮಿಯ ಹಿಂದೆ ಸೂರ್ಯದೇವನ ಮೂರ್ತಿಯನ್ನು ನಾವು ಗಮನಿಸಬಹುದು. ಇನ್ನು ಕಾಳಿ ಕಮಟೇಶ್ವರ ಲಿಂಗ ಅಂತ ಸುಮಾರು 3.5 ಅಡಿ ಎತ್ತರವಾಗಿರುವಂಥದ್ದು, ಅದೇ ರೀತಿ 1 ಅಡಿ ಎತ್ತರವಿರುವಂತಹ ಕಾಳಿದೇವಿಯ ಮೂರ್ತಿಯೂ ಸಹ ಇಲ್ಲಿದೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ, ಕಮಟೇಶ್ವರ ಸ್ವಾಮಿ ದುರ್ಗಿಸ್

ರೂಪಿಯಾದಂತಹ ಗಾಳಿಯೊಂದಿಗೆ ನಿಲ್ಲಿಸಿರೋದ್ರಿಂದ ಈ ಲಿಂಗದ ಮುಂದೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿಲ್ಲ ಅನ್ನುವಂಥದ್ದು. ಇನ್ನುಳಿದಂತಹ ಪಂಚಲಿಂಗೇಶ್ವರದಲ್ಲಿ ಅಂದರೆ ಪಂಚಲಿಂಗಗಳಲ್ಲಿ ಇನ್ನುಳಿದಂತಹ ಲಿಂಗಗಳ ಪರಿಚಯವನ್ನು ಸಹ ನಾವು ಮಾಡಿಕೊಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:32. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇವತ್ತು ಬೇಕೂರಿನ ಪಂಚಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇಲ್ಲಿ ಕರ್ಣೇಶ್ವರ ಲಿಂಗ ಅನ್ನುವಂತಹ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುಮಾರು 2.5 ಅಡಿ ಎತ್ತರದಲ್ಲಿರುವಂತಹ ಲಿಂಗ ಇದು. ಈ ದೇವರ ಮಹಿಮೆ ಏನು ಅಂತಂದರೆ, ಲಿಂಗದ ಬಲಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಹೊಟ್ಟೆ ನೋವು ಮತ್ತು ಇನ್ನಿತರ ಮಾನಸಿಕ ಸಮಸ್ಯೆಗಳಿಂದ ಮುಕ್ತರಾಗಬಹುದು, ಮತ್ತು ಎಡಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಪಾರ್ಶ್ವವಾಯುವಿನಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿನ ಭಕ್ತರ ನಂಬಿಕೆ. ಇನ್ನು ನಾಗೇಶ್ವರ ಲಿಂಗ ಬಹಳ ಪ್ರಮುಖವಾದಂತಹ ಲಿಂಗ ಇದು. ಒಂದು ನಿರ್ದಿಷ್ಟಪಡಿಸಿದಂತಹ ಸ್ಥಳದಲ್ಲಿ ನಿಂತು ಈ ದೇವರನ್ನ ಪ್ರಾರ್ಥನೆ ಮಾಡಿದರೆ ಸಕಲ ಕಷ್ಟಗಳು ದೂರವಾಗ್ತವೆ ಅನ್ನುವಂಥದ್ದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ.

ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಲನಚಿತ್ರದ ಈ ಮುದುಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ ರಚನೆಯಲ್ಲಿ, ಕೆ ವಿ ಮಹಾದೇವನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಲಿಂಗೇಶ್ವರ ದೇವಾಲಯ ಅಂದರೆ ಬೇಗೂರಿನ ಬಳಿ ಇರುವಂತಹ ಪಂಚಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅದರಲ್ಲಿ ಚೋಳೇಶ್ವರ ಲಿಂಗ ಅನ್ನುವಂಥದ್ದು, ಈ ಲಿಂಗ 4 ಅಡಿ ಉದ್ದವಿರುವಂತಹದ್ದು. ಇದರ ಮುಂಭಾಗದಲ್ಲಿ 2 ಅಡಿ ಎತ್ತರದ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ದೇವಾಲಯದ ಯಾವ ಸಮಯದಲ್ಲಿ ತೆರೆದಿರುತ್ತೆ ಅಂತಂದರೆ, ಈ ದೇವಾಲಯ ಮುಂಜಾನೆ 5 ಗಂಟೆಯಿಂದ 10 ಗಂಟೆಯವರೆಗೆ ದೇವರ ದರ್ಶನಕ್ಕಾಗಿ ತೆರೆದಿರಲಾಗುತ್ತೆ. ಈ ದೇವಾಲಯದಲ್ಲಿ ಇನ್ನಿತರ ಶಕ್ತಿ ದೇವತೆಗಳನ್ನು ಸಹ ನಾವು ಕಾಣಬಹುದು. 5 ಅಡಿ ಎತ್ತರದ ಪಾರ್ವತಿ ದೇವಿ ವಿಗ್ರಹ, ವಿಷ್ಣು, ಚಂದ್ರ, ಕಾಳಭೈರೇಶ್ವರ, ಚಾಮುಂಡೇಶ್ವರಿ ಮೂರ್ತಿಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಇದೀಗ ಮುಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿರುವಂತಹ ಮತ್ತೊಂದು ಗೀತೆ, ಗಂಗ ಜಟಾಧರ ಅನ್ನುವಂತಹ ಗೀತೆ. ಭಗವಾನ್ ಶ್ರೀ ಸಾಯಿಬಾಬಾ ಚಲನಚಿತ್ರದ ಹಾಡು, ಸಂಗೀತ ಕಟ್ಟಿಯವರು ಸಹ ಧ್ವನಿಗೂಡಿಸಿದ್ದಾರೆ. ಸಾಯಿರಾಮ್ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:46. ಅಂದ್ರೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂತಹ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಾಗಿರುವಂತಹ ಈ ಗೀತೆಯ ಮುಖಾಂತರ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 7:15 ಕ್ಕೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
5: ಸಾಹಿತ್ಯ ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಡಾರ ಸತ್ತು ಹೋದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪದ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಬಂದು ಹರು ಹಾಡ್ಕೊಂತ ಹೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡು. ಕರಿಯತ್ತರುಗಳಂತ ಹಿರಿ ಕಾಲಬಲಗಳ ಮೆರವು ಸರ್ದಾರ ಅರಿತ ನಾಯಕರ ನೃತ್ಯ ವೀರರ ನೃತ್ಯ ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರನ್ನ ರಾಘವ ಹೊನ್ನ ಪಂಪರ ಲಕ್ಷ್ಮೀ ಸಣ್ಣ ಚರಷಾಕ್ಷರಿ ರನ್ನ ಪೊರೆಯಮ್ಮ ನಮ್ಮ ನೀ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾದ್ರೆ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತು. ಇಲ್ಲಿಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವ, ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿಮಠ ಜೀವನದೊಳಗೆ ಬಡಾಳ ಕುಂತು ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡಾಳ ಕುಂತು ದಿವಸ ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲ ಕನ್ನಡ ಇರ್ತಕ್ಕಂಥ ಸ್ವಾದ ಇವತ್ತಿನ ದಿವಸ ಚೆನ್ನಿ ಮೊಸರ ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕಲಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿ ಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪ ಸಿದ್ದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಮನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಸಣ್ಣ ಶ್ಯಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಡಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ. ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ. 3 ಕೋಟಿ ಹರಿವ ಹಳ್ಳಿ 3 ಕೋಟಿ ಜನ 3 ಕೋಟಿ ಹರಿವ ಹಳ್ಳಿ ಎರಿಯಮ್ಮ ನಿನ ಸಿರಿ ಅಂಜನದಮ್ಮ ದರಿ ಮೇಲೆ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ್ಕ್ ಹೋಗಿ ತಳಕ್ ಬರ್ಬೋದು, ಆ ಸುಖ ದೇಶ ಫಲ ಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಗೋಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗ್ರಿ ಅಂತ ದೇಶ ಅಲ್ಲ ಅಂತ ಪ್ರಾಂತ ಅಲ್ಲ ಎಲ್ಲಿಗೆ ಪ್ರಾಂತ ನಡೋದ್ರೆ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದಿನ ಸರಿ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಗೋಬೇಕು ನೀವು.
4: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ನಾವು ನವೆಂಬರ್ ಕನ್ನಡಿಗರಲ್ಲ, ನಂಬರ್ ಒನ್ ಕನ್ನಡಿಗರು.
1: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
2: ನರನಾಡಿಯಲ್ಲೂ ಕನ್ನಡದ ಹರಿವು, ಅಣುಕಣದಲ್ಲೂ ಜೀವಿಸಿದೆ ಕನ್ನಡದ ಹೆಸರು.
3: ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು.
0: ಎಲ್ಲೆಡೆ ಮೊಳಗಲಿ ಕರುನಾಡ ಜೈಘೋಷ, ಅದುವೇ ಕನ್ನಡಿಗರ ಹೃದಯಕ್ಕೆ ಹರ್ಷ.
4: ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಕವಿ ನಮ್ಮದು.
0: ಹೆಮ್ಮೆಯಿಂದ ಹೇಳಿ, ನಾವು ಕನ್ನಡಿಗರು.
5: ಮುಂದಿನ ನನ್ನ ಜನ್ಮ ಬರೆದಿದ್ದನಂತೆ ಬ್ರಹ್ಮ ಇಲ್ಲಿಯೇ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:54:50. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
7: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ವಿಯತನಾಮ್ ದೇಶಸ್ಯ ಫುಕುವೋಕ ದ್ವೀಪಸ್ಯ ಸಮೀಪೆ ಜಾತಾಯಾಂ ಸ್ಪೀಡ್ ಬೋಟ್ ಇತ್ಯತಸ್ಯಾಂ ದುರ್ಘಟನಾಯಾಂ ದಿವಂಗತಾನಾಂ 15 ಭಾರತೀಯ ಪರ್ಯಟಕಾನಾಂ ಪಾರ್ಥಿವಾವಶೇಷಾಃ ಸ್ವದೇಶಂ ಪ್ರತ್ಯನೀತಾಃ. ವಿಯತನಾಮಸ್ಥೇನ ಭಾರತೀಯ ದೂತಾವಾಸೇನ ಸಾಮಾಜಿಕ ಸಂಚಾರ ಪಟಲೇ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೇ ಉಕ್ತಂ ಯತ್ ಏತೆ ಪಾರ್ಥಿವಾವಶೇಷಾಃ ಹೋಚಿಮಿನ್ ನಗರಾತ್ ವಿಯತನಾಂ ವಿಮಾನಯಾನ ಸೇವೆಯಾ ಮುಂಬೈ ನಗರಂ ಅಭ್ಯುಪಗತಾಃ. ಗತ ಶುಕ್ರವಾಸರೆ ಫುಕುವೋಕ ದ್ವೀಪಸ್ಯ ಸಮೀಪೆ 32 ಭಾರತೀಯ ಪರ್ಯಟಕಾನ್ 4 ಸ್ಥಾನೀಯ ನೌಕಾ ಕರ್ಮಚಾರಿಣಶ್ಚ ವಹಂತಿ ಸ್ಪೀಡ್ಬೋಟ್ ಇತಿ ದ್ರುತ ನೌಕಾ ಜಲೆ ನಿಮಗ್ನಾ ಜಾತಾ. ಅಸ್ಯಾಂ ದುರ್ಘಟನಾಯಾಂ 15 ಪರ್ಯಟಕಾಃ ದಿವಂಗತಾಃ. ದುರ್ಘಟನಾಯಾಂ ಜೀವಿತಾಃ 16 ಜನಾಃ ಅಪಿ ಭಾರತಂ ಪ್ರತ್ಯಾಗತಾಃ. ಏಕಃ ಪರ್ಯಟಕಃ ಅಧುನಾಪಿ ವಿಯತನಾಮ ದೇಶೇ ಚಿಕಿತ್ಸಾಲಯೇ ಚಿಕಿತ್ಸಾಂ ಅಧಿಗಚ್ಛತಿ. ಅಸ್ಮಿನ್ ಮಾಸಸ್ಯ ಆರಂಭೆ ಪಶ್ಚಿಮ ಬಂಗಾಲಸ್ಯ ತಟಾತ್ ಲುಪ್ತಾ ಮತ್ಸ್ಯಜೀವಿನಾಂ ನೌಕಾ ಬಂಗಾಲಖಾತ್ಯಾಂ ನಿಮಗ್ನಾವಸ್ಥಾಯಾಂ ಪ್ರಾಪ್ತಾ. ಅಸ್ಯಾಂ ದುರ್ಘಟನಾಯಾಂ 9 ಮತ್ಸ್ಯಜೀವಿನಾಂ ನಿಧನಂ ಸುನಿಶ್ಚಿತಮಸ್ತಿ. 6 ಜನಾಶ್ಚ ಅದ್ಯಾಪಿ ಅನ್ವಿಷ್ಯಂತೆ. ನೌಕಾಯಾಂ ಆಹತ್ಯ 15 ಮತ್ಸ್ಯಜೀವಿನಃ ಆಸನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನವರ್ಯಃ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ದುರ್ಘಟನಾಂ ಆಲಕ್ಷ್ಯ ಗಹನಂ ಶೋಕಂ ಪ್ರಕಟಿತವಂತಃ. ತೈಃ ದಿವಂಗತಾನಾಂ ಪರಿಜನೇಭ್ಯಃ ಶೋಕ ಸಂವೇದನಾಃ ಪ್ರಕಟಿತಾಃ. ವ್ರಣಿತಾನಾಂ ಶೀಘ್ರ ಸ್ವಾಸ್ಥ್ಯ ಲಾಭಾಯ ಕಾಮನಾಶ್ಚ ಕೃತಃ. ಪ್ರಧಾನಮಂತ್ರಿಣ ಪ್ರಧಾನಮಂತ್ರಿ ರಾಷ್ಟ್ರೀಯ ಸಹಾಯ ಕೋಶಾತ್ ಪ್ರತ್ಯೇಕಸ್ಯ ದಿವಂಗತಸ್ಯ ನಿಕಟತಮ ಪರಿಜನಾಯ 2,00,000 ರೂಪ್ಯಕಾಣಾಂ, ಪ್ರತ್ಯೇಕಸ್ಮೈ ವ್ರಣಿತಾಯ ಚ 50,000 ರೂಪ್ಯಕಾಣಾಂ ಅನುಗ್ರಹ ರಾಶೇಃ ಘೋಷಣಾ ಕೃತಃ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಭಾರತ ಅಮೆರಿಕಾ ವ್ಯಾಪಾರ ವಾರ್ತಾಸು ವಾರ್ತಾವಾಹಿನ್ಯಃ ಗತಿರೋಧ ಸಂಬಂಧ ಪ್ರತಿವೇದನಾನಿ ಸರ್ವಥಾ ಅಸತ್ಯಾನಿ ನಿರಾಧಾರಾಣಿ ಚ ಇತಿ ಕಥಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಸಹ ಅವದತ್ ಯತ್ ಭಾರತ ಅಮೆರಿಕಾ ದೇಶಯೋಃ ದಲದ್ವಯಂ ಸಂತುಲಿತಸ್ಯ ವಾಣಿಜ್ಯ ದೃಷ್ಟ್ಯಾ ಹಿತಕರಸ್ಯ ಉದ್ಯೋಗಿನಾಂ ಕೃಷಕಾಣಾಂ ಶ್ರಮಿಕಾಣಾಂ ಉಪಭೋಕ್ತೃಣಾಂ ಚ ಅನುಕೂಲಸ್ಯ ವ್ಯಾಪಾರ ಸಂಧೇಃ ಸಂಪಾದನಾಯ ಸಕ್ರಿಯತಯಾ ಕಾರ್ಯರತಮಸ್ತಿ. ಸಹ ಅವದತ್ ಯತ್ ಗತಮಾಸೆ ನವದಿಲ್ಯಾಂ ಅಮೆರಿಕಾ ದೇಶಸ್ಯ ವ್ಯಾಪಾರ ಪ್ರತಿನಿಧಿನಾ ಜೇಮಿಸನ್ ಗ್ರೀರ್ ಇತ್ಯನೇನ ಸಹ ಅಸ್ಮಿನ್ ವಿಷಯೆ ಅತ್ಯಂತ ಲಾಭಪ್ರದ ವಾರ್ತಾ ಅಭವತ್. ಭಾರತ ಋತು ವಿಭಾಗೇನ ಅದ್ಯ ಪರ್ಯಂತಂ ಬಿಹಾರ ಒಡಿಶಾ ಪ್ರದೇಶಯೋಃ ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ಕೃತಮಸ್ತಿ. ಋತು ವಿಭಾಗೇನ ಉಕ್ತಂ ಯತ್ ಅದ್ಯ ಅರುಣಾಚಲ ಪ್ರದೇಶೆ ಛತ್ತೀಸ್ಗಢೆ ಝಾರ್ಖಂಡೆ ನಾಗಾಲ್ಯಾಂಡೆ ಮಣಿಪುರೆ ಮಿಜೋರಮೆ ತ್ರಿಪುರಾಯಾಂ ಪಶ್ಚಿಮ ಬಂಗಾಳೆ ಸಿಕ್ಕಿಮೆ ಅಸಮೆ ಮೇಘಾಲಯೇ ಚ ಪೃಥಕ್ ಪೃಥಕ್ ಸ್ಥಾನೇಷು ಪ್ರಚಂಡ ವೃಷ್ಟಿ ಭವಿತುಮರ್ಹತೀತಿ. ಭಾರತೀಯ ಪುರುಷ ಕ್ರಿಕೆಟ್ ದಳಂ ಅದ್ಯ ಬರ್ಮಿಂಗ್ಹಮ್ ನಗರಸ್ಯ ಎಜ್ವೆಸ್ಟನ್ ನಗರೆ ತ್ರಿಕ್ರೀಡಾ ಶೃಂಖಲಾಯಾಃ ಪ್ರಥಮಾಯಾಂ ಏಕದಿವಸೀಯ ಅಂತಾರಾಷ್ಟ್ರೀಯ ಕ್ರೀಡಾಯಾಂ ಆತಿಥೇಯಂ ಇಂಗ್ಲೆಂಡ್ ದಳಂ ಸಮ್ಮುಖೀಕರಿಷ್ಯತಿ. ಭಾರತೀಯ ಸಮಯಾನುಸಾರಂ ಅಪರಾಹ್ನೆ ಸಾರ್ಧತ್ರಿವಾದನೆ ಕ್ರೀಡಾಯಾಃ ಆರಂಭ ಭವಿಷ್ಯತಿ. ವಿರಾಟ್ ಕೊಹ್ಲಿ ರೋಹಿತ ಶರ್ಮಾ ಚ ಭಾರತೀಯ ದಳಂ ಸುದೃಢಂ ಕರ್ತುಂ ಪುನರಾಗಮನಂ ಕೃತವಂತೌ ಸ್ತಃ. ತತ್ರೈವ ಜಸ್ಪ್ರೀತ್ ಬುಮರಾಹ ಅಪಿ ಪುನರಾಗಮನಂ ಕರೋತಿ. ಐರ್ಲೆಂಡ್ ಇಂಗ್ಲೆಂಡ್ ದೇಶಯೋಃ ವಿರುದ್ಧಂ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಶೃಂಖಲಾಸು ಪರಾಜಯಾನಂತರಂ ಭಾರತಂ ಪುನರಾಗಮನಂ ಕರ್ತುಮಿಚ್ಛತಿ. ಸುಭಮನ್ ಗಿಲ್ ಇತ್ಯಸ್ಯ ನೇತೃತ್ವೇ ದಳಂ ಗುರುವಾಸರೆ ಕಾರ್ಡಿಫ್ ನಗರೆ ದ್ವಿತೀಯ ಏಕದಿವಸೀಯ ಸ್ಪರ್ಧಾ ಕ್ರೀಡಿಷ್ಯತಿ. ಶೃಂಖಲಾಯಾಃ ತೃತೀಯಾಂತಿಮಾ ಚ ಕ್ರೀಡಾ ಅಸ್ಮಿನ್ ಮಾಸೆ ಏಕೋನವಿಂಶತಿ ದಿನಾಂಕೇ ಲಾರ್ಡ್ಸ್ ಇತ್ಯತ್ರ ಭವಿಷ್ಯತಿ. ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೇನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೇನ್ ಕ್ಯಾಂಪೇನ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಸಂಗೀತ ನಿರ್ದೇಶಕರು,
7: ಹಿನ್ನೆಲೆ ಗಾಯಕರು,
6: ಚಿತ್ರ ಸಾಹಿತಿಗಳು,
7: ವಾದ್ಯ ಸಂಗೀತಗಾರರು,
6: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
7: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
6: ನಮ್ಮ ವಾಣಿ ಆಕಾಶವಾಣಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:40 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು, ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು, ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು, 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ

0: 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ಧೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ, ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ದೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾಕ್ಟರ್ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದು 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ ಎರಡು ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು, ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟದ ಬದ್ದತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು, ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು. ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು, 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು, ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿ.

0: ಸ್ವಾಗತಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ರಾಮಣ್ಣ ಮೂಲಗಿ.
1: ಬಸವಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 7:16 ಆಗ್ತಾ ಇದೆ. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸುಮಧುರವಾಗಿರುವಂತಹ ಭಾವಗೀತೆಗಳು ಮೂಡಿ ಬರ್ತಾ ಇದೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಈಗ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಸುದೆ ಸುರಿಯುವ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಎಂ ವಿ ಸೀತಾರಾಮಯ್ಯ ಅವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಂಚಮ್ ಹಳಿಬಂಡಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:21. ಇದೊಂದು ಪ್ರಕಟಣೆ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ಮತ್ತು ಪುರುಷ ಅಭ್ಯರ್ಥಿಗಳನ್ನು ಭಾರತೀಯ ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ತಾಂತ್ರಿಕವಲ್ಲದ ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ನೇಮಕಾತಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದೆ. ಆನ್ಲೈನ್ ನೋಂದಣಿ ದಿನಾಂಕಗಳು 6ನೇ ತಾರೀಕು ಅಂದರೆ ಜುಲೈ 2026 26ನೇ ಜುಲೈ 2026 ಇರುತ್ತೆ. ಆನ್ಲೈನ್ ಪರೀಕ್ಷೆಯ ದಿನಾಂಕಗಳು 2026 ಸೆಪ್ಟೆಂಬರ್ 22 ಮತ್ತು ಸೆಪ್ಟೆಂಬರ್ 23 ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಅಂತಂದರೆ ಶೈಕ್ಷಣಿಕ ಅರ್ಹತೆ, ಪ್ರವೇಶ ಮಟ್ಟದ ಅರ್ಹತೆ, ವೈದ್ಯಕೀಯ ಮಾನದಂಡಗಳು, ನಿಯಮಗಳು ಮತ್ತು ಷರತ್ತುಗಳ ವಿವರವಾದಂಥ ಮಾಹಿತಿಗೋಸ್ಕರ ನೀವು IAFRecruitment.edcil.com.in ಲಾಗಿನ್ ಮಾಡಬಹುದು. ಇನ್ನೊಂದು ಸಲ ಹೇಳ್ತಾ ಇದ್ದೀವಿ, IAFRecruitment.edcil.com.in ಲಾಗಿನ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ ಒಂದು ಬಾಲಗೀತೆ. ಬಿಆರ್ ಛಾಯಾ ಮತ್ತು ರೂಪಶ್ರೀ ಅವರ ಧ್ವನಿಯಾಗಿರುವಂತಹ NS ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಗಿಡ ಮರ ಪ್ರಾಣಿ ಎಲ್ಲ ಅನ್ನುವಂತಹ ಈ ಒಂದು ಗೀತೆ ಮುಡಿ ಬರ್ತಾ ಇದೆ. ನಿಮ್ಮ ಮಕ್ಕಳು ಮನೆಯಲ್ಲಿದ್ದರೆ ಅವರನ್ನ ರೇಡಿಯೋ ಮುಂದೆ ತಂದು ಕೂರಿಸಿ ಈ ಹಾಡನ್ನು ಕೇಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ.

ಮಾಡಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನ ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 7:49:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ 2026 ಡೈಲಿ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ನೇಹಿತರೆ, ಕಾರಣಾಂತರಗಳಿಂದ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ 2026 ಡೈಲಿ ಅಪ್ಡೇಟ್ಸ್ ಪ್ರಸಾರವಾಗಿಲ್ಲ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಮಾಡ್ಲಿ?
1: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ? ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
1: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಸಂಗೀತ ನಿರ್ದೇಶಕರು,
0: ಹಿನ್ನೆಲೆ ಗಾಯಕರು,
3: ಚಿತ್ರ ಸಾಹಿತಿಗಳು,
0: ವಾದ್ಯ ಸಂಗೀತಗಾರರು,
3: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
0: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
3: ನಮ್ಮ ವಾಣಿ ಆಕಾಶವಾಣಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:34. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರುಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ 200 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಮತ್ತು 0116922770 ಸಂಪರ್ಕಿಸಬಹುದು ಮತ್ತು neet.uj2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟ್ರೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000ಕ್ಕೂ ಹೆಚ್ಚು ಖರೀದಿದಾರರು, 1.3 ಲಕ್ಷಕ್ಕೂ ಹೆಚ್ಚು ಸಂದರ್ಶಕರು ಮತ್ತು 20,000ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟ್ರೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು, ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫುಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಂ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫುಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು, ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್, ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ.

21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟ್ರೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. NTA 2026 ಮರು ನೀಟ್ UG ಪರೀಕ್ಷೆಯ OMR ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಕಲಿಯೋ.
1: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರ. ಸಮಯ ಆಗ್ತಾ ಇದೆ 7:46. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರೆಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಅವರು ಧ್ವನಿಯಾಗಿರುವಂತಹ HS ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಹಾಡು ಇದೀಗ ನಿಮಗಾಗಿ.

ಸ್ನೇಹಿತರೆ, ಇದೊಂದು ಪ್ರಕಟಣೆ. ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅಗ್ನಿವೀರ್ವಾಯು ಪ್ರವೇಶದ ಆಯ್ಕೆ ಪರೀಕ್ಷೆಗಾಗಿ ಅವಿವಾಹಿತ ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಭಾರತೀಯ ವಾಯುಪಡೆಯ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನ ಮಾಡಿದೆ. ಆನ್ಲೈನ್ ನೋಂದಣಿಯ ದಿನಾಂಕ ಜುಲೈ 6ನೇ ತಾರೀಕಿಂದ ಜುಲೈ 26ನೇ ತಾರೀಕಿನವರೆಗೆ ಇರುತ್ತೆ. ಇನ್ನು ಆನ್ಲೈನ್ ಪರೀಕ್ಷೆಯ ದಿನಾಂಕಗಳು ನಿಗದಿಯಾಗಿರುವಂತಹದ್ದು ಸೆಪ್ಟೆಂಬರ್ 22, 2026 ಮತ್ತು ಸೆಪ್ಟೆಂಬರ್ 23ನೇ ತಾರೀಕು 2026. ಇನ್ನು ನೋಂದಣಿಗಾಗಿ ವೆಬ್ ಪೋರ್ಟಲ್ iafrecruitment.edcil.co.in iafrecruitment.edcil.co.in ಲಾಗಿನ್ ಆಗೋದ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಮತ್ತು ನೋಂದಣಿಯನ್ನ ಮಾಡಿಕೊಳ್ಬಹುದು. ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮುಡಿ ಬರ್ತಾ ಇರುವಂತಹದ್ದು ಶಿವಮೊಗ್ಗ ಸುಬ್ಬಣ್ಣ ಅವರು ಧ್ವನಿಯಾಗಿರುವಂತಹ ದಾರಿ ತೋರಿನಿಗೆ ಗುರುವೆ ಅನ್ನುವಂತಹ ಗೀತೆ. ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:57. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಬೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ನಮಸ್ಕಾರ ಸರ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಮೋನಿಕಾ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ಮತ್ತು ವಿಜಯಶ್ರೀ ಅವರು ಶುಭ ದಿನ ಶುಭವತ್ತರಲಿ ಅಂತ ಹೊನ್ನೂರ ಅಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬೆಳಗಿನ ಶುಭೋದಯಗಳು ಅಂತ ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಾಯ್ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ವೆರಿ ವೆರಿ ಗುಡ್ ಮಾರ್ನಿಂಗ್. ಅಣ್ಣ ಅವರ ಹಾಡುಗಳು ಮನಸ್ಸಿಗೆ ಮುದ ನೀಡಿದ್ವು, ಸ್ವಾಮಿಯೇ ಶರಣಮಯ್ಯಪ್ಪ, ಈ ಹಾಡು ತುಂಬಾ ಖುಷಿ ಕೊಡ್ತು, ನಮಗೆ ಸಂತೋಷವನ್ನು ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರೋಡ್ನಿಂದ, ಬೆಳಗಿನ ಶುಭೋದಯಗಳು, ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈತ್ರಿ ಅವರು ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ಇನ್ನು ಸುವರ್ಣ ಪ್ರವೀಣ ತಣಿಸಂದ್ರ ಇಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಎಸ್, ಈಗ ಸದ್ಯಕ್ಕೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ

0: ಮುರ್ಗರಿತಕ್ಕೆ ಸ್ವರಗಳ ಸಾಂಗತ್ಯ.
1: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
2: ಕನಸಿನ ಲೋಕಕ್ಕೆ.
0: ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 8:32 ಆಗ್ತಾ ಇದೆ. ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ ಇದು. ಹೌದು, ಇವತ್ತಿನ ಅಪ್ಡೇಟ್ಗಳೇನು, ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಯಾವ ಹಾಡುಗಳು ಪ್ಲೇಲಿಸ್ಟಲ್ಲಿ ಇವೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಸದ್ಯಕ್ಕೆ ತಂಗಾಳಿ ಬೀಸ್ತಾ ಇದೆ. ಹೌದಾ, ಖಂಡಿತವಾಗ್ಲಿಲ್ಲ. ಎಸ್, ಈಗ ಸದ್ಯಕ್ಕಂತೂ ರೇನ್ಬೋನಲ್ಲಿ ತಂಗಾಳಿ ಬೀಸ್ತಾ ಇದೆ. ಬೃಂದಾವನ ಚಲನಚಿತ್ರದಿಂದ ಶಂಕರ್ ಮಹಾದೇವನ್, ಕೈಲಾಶ್ ಕೇರ್, ಕಾರ್ತಿಕ್ ಮತ್ತು ಹೇಮಂತ್ ಅವರದನಿಯಾಗಿರುವಂತಹ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ರ. 8:37 ಆಗ್ತಾ ಇದೆ ಸ್ನೇಹಿತರೆ. ಇದೊಂದು ಪ್ರಕಟಣೆ. 2026-27 ಸಾಲಿಗೆ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು, ಅತಿಥಿ ಗ್ರಂಥಪಾಲಕರು ಹಾಗೂ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರನ್ನ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಕೆ ಮತ್ತು ತಿದ್ದುಪಡಿಗೆ ಕೊನೆ ದಿನಾಂಕ July 18 ಆಗಿರುತ್ತೆ. ಸೊ ಇದೊಂದು ಮಾಹಿತಿ ನಿಮಗಾಗಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ವಿ ಹರಿಕೃಷ್ಣ ಅವರದನೆಯಾಗಿರುವಂತಹ, ಜೊತೆಗೆ ಅವರದೇ ಸಂಗೀತ ಸಂಯೋಜನೆಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ಸಕ್ಕರೆ ಚಲನಚಿತ್ರದ ಈ ಒಂದು ಸಕ್ಕರೆ ಅಂತಹ ಗೀತೆ.

0: 8:41 ಆಗ್ತಾ ಇದೆ ಸ್ನೇಹಿತರೆ. ಇದೊಂದು ಪ್ರಕಟಣೆ. UGCET 2026 ಮೊದಲ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೋಮವಾರ ಬಿಡುಗಡೆ ಮಾಡಿರುವಂತಹದ್ದು. ಜುಲೈ 9 ಸಲ್ಲಿಸಲಾದಂತಹ ಆಯ್ಕೆ ಪರಿಗಣಿಸಿ ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ. ಫಲಿತಾಂಶ ಪರಿಶೀಲನೆಯ ನಂತರ ಅಭ್ಯರ್ಥಿಯು ತಾತ್ಕಾಲಿಕವಾಗಿ ಹಂಚಿಕೆಯಾದಂತಹ ಕಾಲೇಜಿಗೆ ವರದಿಗೆ ಮಾಡುವಂತಿಲ್ಲ ಅಂತ KEA ಸ್ಪಷ್ಟಪಡಿಸಿರುವಂತಹದ್ದು. ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಜುಲೈ 14 ಸಂಜೆ 5 ಮೊದಲು KEA ಅಥಾರಿಟಿ KEA@NIC.in ದಾಖಲೆ ಸಹಿತ ಇಮೇಲ್ ಮಾಡಬಹುದು ಅನ್ನುವಂತಹದ್ದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತಿಳಿಸಿರುವಂತಹದ್ದು. ಓಕೆ, ಈಗ ಸದ್ಯಕ್ಕೆ ಮುಂದಿನ ಗೀತೆ ಸಂತೋಷ್ ವೆಂಕಿ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ಕ್ವಾಟ್ಲೆ ಸತೀಶ. ಅಪೂರ್ವ ಶ್ರೀಧರ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಗೌಸ್ಪೀರ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.
1: ಬಂ ಬಂ

ಪವರ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಜ್ಞಾನಜ್ಯೋತಿ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಮತ್ತು ಬ್ಯಾಟರಾಯನಪುರ ಬಾಗಲೂರು ಸ್ನಾತಕೋತ್ತರ ಕೇಂದ್ರ ಹಾಗೂ ಸಂಯೋಜಿತ ಕಾಲೇಜುಗಳಲ್ಲಿ ಲಭ್ಯವಿರುವಂತಹ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ 2026-27 ಶೈಕ್ಷಣಿಕ ವರ್ಷಕ್ಕಾಗಿ ಪ್ರವೇಶಾತಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳು UUCMS ಪೋರ್ಟಲ್ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ನೀಡಲಾಗಿದೆ. ಜುಲೈ 31 ದಂಡ ಇಲ್ಲದೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ 250 ರೂಪಾಯಿಯ ದಂಡ ಶುಲ್ಕದೊಂದಿಗೆ ಆಗಸ್ಟ್ 10 ಅರ್ಜಿಯನ್ನು ಸಲ್ಲಿಸಬಹುದು ಅಂತ ವಿವಿ ಅಂದರೆ ವಿಶ್ವವಿದ್ಯಾಲಯ ತಿಳಿಸಿದೆ. ಅರ್ಹತೆ, ಸೀಟ್ ಮ್ಯಾಟ್ರಿಕ್ಸ್, ಕೋರ್ಸ್ಗಳ ಶುಲ್ಕ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಒದಗಿಸ್ತಾ ಇರುವಂತಹ ಸಂಯೋಜಿತ ಕಾಲೇಜುಗಳ ಪಟ್ಟಿಗಾಗಿ ವಿಶ್ವವಿದ್ಯಾಲಯದ ವೆಬ್ಸೈಟನ್ನು ನೀವು ಭೇಟಿ ಮಾಡಬಹುದು. BCU.AC.in ಅಥವಾ BCU.Karnataka.gov.in ಅನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಫ್ರಮ್ ಅದ್ಧೂರಿ, ಅದ್ಧೂರಿ ಆದಂತಹ ಗೀತೆ. APR ಅರ್ಜುನ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:56. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಒಳ್ಳೆ ಹಾಡುಗಳಿಗೋಸ್ಕರ ಅಂತ ಸೌಭಾಗ್ಯವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ಸವಿತಾ, ವೇದ, ವಿನೋದ ಮತ್ತು ಕುಟುಂಬದವರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನಾಗರತ್ನ ಅವರು ರಾಜಾಜಿನಗರ ಇಂದ, ಶಿವಮೊಗ್ಗ ಜಿಲ್ಲೆ ಮೂಡದ ವಿಠಲಾಪುರ ಇಂದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು, ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮ 9:00 ಸರಿಯಾಗಿ ಸಖತ್ ಸಾಂಗ್ಸು, ಯಾವೆಲ್ಲ ಹಾಡುಗಳು ಮುಡಿಬರುತ್ತೆ ಗೊತ್ತಾಗುತ್ತೆ, ಯಾಕೆಂದರೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮುಡಿಬರ್ತಾ ಇರುವಂತಹದ್ದು ಅಣ್ಣ ಬಾಂಡ್ ಚಲನಚಿತ್ರದ ಈ ಒಂದು ಹಾಡು, ತುಂಬಾ ನೋಡಬೇಡಿ ಅನ್ನೋದಾಗಿದೆ. ಫ್ರಮ್ ವಿ ಹರಿಕೃಷ್ಣ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೇನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ, ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ, ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜಾತಿನಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವ್ರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: FM ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
9: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
10: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. 9:05 ಆಗ್ತಾ ಇದೆ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಸಖತ್ ಸಾಂಗ್ಸು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಇದನ್ನ ನಾನು ಸ್ಟಾರ್ಟ್ ಮಾಡೋದಲ್ಲ, ನೀವೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಸಂದೇಶಗಳ ಮುಖಾಂತರ. ನಾನು ಹೇಳೋದಕ್ಕಿಂತ ಮುಂಚೆನೇ ಸಂದೇಶಗಳು ಬರ್ತಾ ಇದೆ. ಆಸ್ ಯೂಶುವಲ್ ಪ್ರತಿದಿನ ಕಾರ್ಯಕ್ರಮ ಇರುತ್ತೆ. ಪ್ರತಿದಿನ ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳೋದಕ್ಕೆ ಸಂದೇಶವನ್ನು ಕಳಿಸಬಹುದು. ಯಾವ ನಂಬರ್ಗೆ ಅಂತ ಕೇಳೋದಾದ್ರೆ 9480100139408091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ. ನಿಮ್ಗೆ ಯಾವ ಹಾಡು ಇಷ್ಟ, ಈ ಸಮಯದಲ್ಲಿ ಕೇಳೋದಕ್ಕೆ ಇಷ್ಟ ಅನ್ನುವಂಥದ್ದನ್ನ ಟೈಪ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆಯನ್ನು ಸೆಲೆಕ್ಟ್ ಮಾಡಿ ಪ್ಲೇ ಲಿಸ್ಟಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಪ್ಲೇ ಮಾಡೋದಷ್ಟೇ ಬಾಕಿ ಇರುವಂತಹದ್ದು. ಸೋನು ನಿಗಮ್ ಅವರು ಧ್ವನಿಯಾಗಿರುವಂತಹ ಮಾರ್ಟಿನ್ ಚಲನಚಿತ್ರದ ಈ ಒಂದು ಹಾಡು, ಜೊತೆಗೆ ಶ್ರುತಿಕಾ ಅವರು ಸಹ ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಎಪಿ ಅರ್ಜುನ್ ಅವರ ಸಾಹಿತ್ಯ ರಚನೆಯಲ್ಲಿ ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.

ಮಾರ್ಟಿನ್ ಚಲನಚಿತ್ರದ ಈ ಒಂದು ಸೊಗಸಾದ ಸುಂದರವಾದಂತಹ ಸುಮಧುರವಾಗಿರುವಂತಹ ಗೀತೆ ಮುಖಾಂತರ ಇವತ್ತಿನ ಸಖತ್ ಸಾಂಗ್ಸು ಕಾರ್ಯಕ್ರಮ ಆರಂಭ ಆಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ನಿರ್ಮಲಾ ಅವರು ಗೊರಗುಂಟೆಪಾಳ್ಯ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರ ಇಂದ, ಶ್ರವಂತ್ ಅವರು ಚಿತ್ರದುರ್ಗ ಇಂದ, ರೂಪಾ ಪಾಂಡುರಂಗರಾವ್ ಅವರು ಚಿತ್ರದುರ್ಗ ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ ಇಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಣೇಶ್ ಸಾಗರ ಇಂದ, ಮಹಲಿಂಗಪುರ ಇಂದ, ಅಯನುದ್ದೀನ್ ಬನ್ಹಟ್ಟಿ, ಮುಮ್ತಾಜ್ ಬನ್ಹಟ್ಟಿ, ರಿಯಾಜ್ ರುಬಿನಾ, ಶಬೀರಾ ಸುಫಿಯಾ, ಜುನೈದ್ ಅಂಜುಮಾ, ಹುಮೇರಾ ರಫಾತಾ ಮತ್ತು ಮರಿಯಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆ ಇಂದ, ಬೆಳಗಾವಿಯಿಂದ ಸವಿತಾ, ವೇದ, ವಿನೋದ ಮತ್ತು ಕುಟುಂಬದವರು ಸಿರ್ಗುಪ್ಪ ತಾಲೂಕು ಬಾಗೇವಾಡಿಯಿಂದ ಸಂದೇಶವನ್ನು ಕಳಿಸಿರುವಂತಹವರು ಶಿವು, ಮಾನಸ, ಸಂಜು ಅವರು. ಗುಡ್ ಮಾರ್ನಿಂಗ್ ಸರ್, ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಹಾಡುಗಳಿಗೋಸ್ಕರ ವೈಟ್ ಮಾಡ್ತಾ ಇರಿ. ಇನ್ನು ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ, ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ, ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಅವರು, ಜೊತೆಗೆ ಕೃಷ್ಣಾಬಾಯಿ, ಶ್ರೀದೇವಿ, ಸಿಂಧು, ಪ್ರಿಯಾಂಕಾ, ಪಲ್ಲವಿ, ಪವನ, ಪ್ರೀತಮ್ ಅವರು ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಇವತ್ತಿನ ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ನಮಗೂ ಸಹ ಒಂದು ಸಖತ್ತಾಗಿರುವಂತಹ ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ. ಇನ್ನು ರೋಹಿತ್ ಅವರು ದಾಸನಪುರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರದೀಪ್, ಸಾಯಿ, ತನಯ ಚಿತ್ರದುರ್ಗ ಇಂದ, ಇನ್ನು ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಿದ್ದಾರೆ. ಅರ್ಪಿತಾ ಅವರು ಬೆಂಗಳೂರಿನಿಂದ. ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ಇನ್ಬಾಕ್ಸ್ ತುಂಬ ಹೋಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಸಂದೇಶಗಳು ನೋಡೋಣ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಮಿಲನ ಚಲನಚಿತ್ರದ ಈ ಹಾಡು. ಸುರೇಶ್ ಪೀಟರ್ ಅವರು ಜೊತೆಗೆ ಸ್ಟೀಫನ್ ಸೋನು ಕಕ್ಕರ್ ಅವರು ಧ್ವನಿಯಾಗಿರುವಂತಹ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಹೊಸ ಬೆಳಕು ಚಲನಚಿತ್ರದಲ್ಲಿ ಈ ಒಂದು ಗೀತೆಯನ್ನು ಬಳಸಿಕೊಳ್ಳಲಾಗಿತ್ತು. ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದಿರಿ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಳಗನೂರು ಗ್ರಾಮದಿಂದ ಬಸವರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಮೊಬೈಲ್ ಇರಬಹುದು, ಆದರೆ ಯಾವ ಹಾಡನ್ನು ಬೇಕಾದರೂ ಸಹ ನಾವು ಕೇಳ್ಬೋದು. ಆದರೆ ರೇಡಿಯೋದಲ್ಲಿ ಕೇಳುವಂತಹ ಖುಷಿಯೇ ಬೇರೆ. ಅಷ್ಟು ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ ರೇಡಿಯೋಗೆ, ಎಫ್ಎಂ ರೇನ್ಬೋಗೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್
1: ತಮಗೂ ಸಹ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುಕುಂದ ರೂಪ ಮತ್ತು ರಮೇಶ್ ಮಠ ಕೋರ್ಮಂಗ್ಲ ಬೆಂಗಳೂರಿನಿಂದ ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಹೇಶ್ ಅವರು ಮಂಡ್ಯದಿಂದ ಗುಡ್ ಮಾರ್ನಿಂಗ್ ಅಂತ, ಷಣ್ಮುಗ ಹಳೆಬಾತಿ ಗ್ರಾಮದಿಂದ ನಮಗೆ ಕೆಡಿ ಚಲನಚಿತ್ರದ ಹಾಡು ಬೇಕು ಅಂತ. ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರಮಠದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಮಂಜುಳಾ ಅವರು, ಬೋರೇಗೌಡ ಕೆಂಪೇಗೌಡ ರಾಮೇಗೌಡ ಲಕ್ಷ್ಮಣಗೌಡ ಅವರು ಸಂದೇಶವನ್ನು ಕಳಿಸ್ತಾ ಇರುವಂತಹವರು. ದಬ್ಬೇಘಟ್ಟ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಿಂದ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಹಾಯ್ ಸರ್, ನಾನು ಸಿಂಧು ಅಂತ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ರಸಾರವಾಗುತ್ತೆ, ವೇಟ್ ಮಾಡ್ತಾ ಇರಿ. ಸಾಗರದಿಂದ ನಿರ್ಮಲಾ ಪ್ರಭಾಕರ್ ಅವರು ನಮಸ್ತೆ ಶುಭೋದಯ ಅಂತ ಕೋಲಾರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಿಜಯ್ ಕಟಾರಿಪಾಳ್ಯದಿಂದ ಥ್ಯಾಂಕ್ ಯು ಸೋ ಮಚ್. ಇನ್ನು ಶ್ವೇತಾ ಚಿನ್ಮಯ್ ಸುಮಾ ಮಹಾಂತೇಶ್ ಗಾಡವಿ ರನ್ನಾ ಬೆಳಗಲಿಯಿಂದ, ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಾಯಮ್ಮ ಅವರು ಕಲಬುರಗಿಯಿಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡಬೇಕು ಅಂತಂದರೆ 9480901013 9480901013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ಸದ್ಯಕ್ಕೆ ಮೂಡಿ ಬರ್ತಾ ಇರುವಂತಹ ಗೀತೆ ಎಸ್ ಜಾನಕಿ ಅವರ ಧ್ವನಿಯಾಗಿರುವಂತಹ ಒಲವು ಗೆಲುವು ಚಲನಚಿತ್ರದ ಹಾಡು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಒಂಬತ್ತು ಗಂಟೆ 30 ನಿಮಿಷ ಆಗ್ತಾ ಇದೆ ಸ್ನೇಹಿತರೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆಯ ಪಯಣವನ್ನು ಮುಗಿಸಿದ್ದೀವಿ. ಇನ್ನು ಅರ್ಧ ಗಂಟೆ ನೀವು ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಬಹುದು. ಈಗ ಸದ್ಯಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಚಂದಾಪುರದಿಂದ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಗುಡ್ ಮಾರ್ನಿಂಗ್ ಸರ್, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ BTM ಲೇಔಟಿದ್ದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. NR ಪುರದಿಂದ ಬಲರಾಮ ಶಿವಣ್ಣ, ವೆಂಕಟೇಶ್ ತರುಣ್ ರಾಜ್ ಅವರು ಬೆಳಗಿನ ಶುಭೋದಯಗಳು ಅಂತ, ನೇತ್ರಾವತಿ ಮಹೇಶ್ ಮೇಲ್ಕೋಟೆ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದಾವಣಗೆರೆಯಿಂದ ಸರಳಾ ಅವರು ಗುಡ್ ಮಾರ್ನಿಂಗ್, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ, ಜೊತೆಗೆ ಗುಡ್ ಮಾರ್ನಿಂಗ್ ಅಂತ ಆಶಾ ಅವರು ಆಲೂರಿನಿಂದ ಸೂಪರ್ ಸಾಂಗ್ಸ್ ಸಖತ್ ಸಾಂಗ್ಸ್ ಅಂತ ದುಂಡಪ್ಪರನ್ನ ಬೆಳಗಲಿಯಿಂದ ಸಂದೇಶವನ್ನು ಕಳಿಸಿದರೆ. ಪ್ರಗತಿಯವರು ಯಲಹಂಕ ನ್ಯೂ ಟೌನ್ ಇಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ರಾಜೇಶ್ವರಿ ಅವರು ತರೀಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನು ಚಳ್ಳಕೆರೆಯಿಂದ ಕೊರ್ಲಕುಂಟೆ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ಕೃಪಾ ಡಿ ಕೊರ್ಲಕುಂಟೆ ಅವರು, ಜೊತೆಗೆ ಯಶವಂತ ತೇಜಸ್ವಿನಿ ರೂಪಾ ಲಕ್ಷ್ಮೀಕಾಂತ್ ಚನ್ನನಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್ ಓಕೆ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಾಗಿರುವಂತಹ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂತಹ ಗೀತೆ, ಆಕಸ್ಮಿಕ ಚಲನಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

0: ಅನ್ನ ಕೊಟ್ಟ ಭಾಷೆ.
1: ಬದುಕು ಕಟ್ಟಿದ ನುಡಿ ನಮ್ಮ ಹೆಮ್ಮೆಯ ಕನ್ನಡ.
2: ರೋಮಾಂಚನವಿ ಕನ್ನಡ.
0: ಕನ್ನಡ ನಮ್ಮ ಕನಸು.
1: ಕನ್ನಡ ನಮ್ಮ ಮನಸ್ಸು.
0: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
3: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.

ಹೂವಿಂದ ನಾರು ಕೂಡ ಸ್ವರ್ಗಕ್ಕೆ ಹೋಯಿತು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ನೀವು ರಿಕ್ವೆಸ್ಟ್ ಮಾಡ್ತಾ ನೀವು ಕೇಳ್ತಾ ಇರುವಂತಹ ಸುಮಧುರವಾಗಿರುವಂತಹ ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳನ್ನು ನಾನು ಕೇಳ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತಿನ ಸಖತ್ ಸಾಂಗ್ಸು ಕಾರ್ಯಕ್ರಮ ಖಂಡಿತವಾಗ್ಲೂ ಸಖತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ ಪ್ರಭುದೇವ ಮತ್ತು ಫ್ಯಾಮಿಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ತ್ಯಾಗರಾಜ್ ಅಂಬಿಕಾ, ನಿಶ್ಚಿಕ ನಾಯಕ್, ಅರ್ಜುನ್ ನಾಯಕ್, ಸವಿತಾ ಬಾಯಿ ಅವರು ಪಂಜಾಯನಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಬೆಳಗಿನ ಶುಭೋದಯಗಳು ಸರ್ ಅಂತ. ಅನಂತರಾಜು ಗೊರಲಡ್ ಕುಹಿರಿಯೂರು ಚಿತ್ರದುರ್ಗ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮರಥಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ನಾಗಮಣಿ, ಜೊತೆಗೆ ನಮ್ಮ ರೆಡಿಂಗ್ ವಿತ್ 28 ಇವರು ಸಹ ಮೆಸೇಜ್ ಮಾಡ್ತಾ ಇದ್ದಾರೆ. ಮೂಡಲ ವಿಠಲಾಪುರದಿಂದ ಶಿವಮೊಗ್ಗ ಜಿಲ್ಲೆಯಿಂದ ಪದ್ಮಶ್ರೀಧರ್ ಪಂದಗಟ್ಟಿ, ಅನಂತಕುಮಾರ್ ಮತ್ತು ಫ್ಯಾಮಿಲಿ ಅವರು, ಎಚ್ ಎಲ್ ಬಸವರಾಜ ಪುಟಗೆರೆ, ಹೊಸಹಳ್ಳಿಯಿಂದ ಮಾಡಾಳು ಅಂಚೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಗೆ ಬಹಳ ಇಷ್ಟವಾಗಿರುವಂತಹ ಕಾರ್ಯಕ್ರಮ ಇದು ಅಂತ ರಚನಾ ಸೃಜನಾ ರಘುಪ್ರಸಾದ್ ಶೋಭಾ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದಾವಣಗೆರೆಯಿಂದ ಉಷಾ ಅವರು, ಧನ್ಯಶ್ರೀ ಮತ್ತು ವೇದಾಂತ ದಾವಣಗೆರೆಯಿಂದ, ಮಂಜುಳಾ ಗುರುಮೂರ್ತಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅವರು, ಜೊತೆಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಪ್ಲೇಲಿಸ್ಟಲ್ಲಿ. ರೆಡಿಯಾಗಿ ಕೂತಿರುವಂತಹದ್ದು ನೀನೆ ಮೊದಲು ನೀನೆ ಕೊನೆ ಅನ್ನುವಂತಹ ಗೀತೆ ಫ್ರಾಮ್ ಕಿಸ್, ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ, ಎ ಪಿ ಅರ್ಜುನ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ.

ಸ್ನೇಹಿತರೆ, ಸಮಯ ಆಗ್ತದೆ 9:52. ಎಸ್, ಇವತ್ತಿನ ಈ ಕಾರ್ಯಕ್ರಮವನ್ನು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಎಸ್, ಇಷ್ಟೊತ್ತು ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಇದು ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಎಸ್, ಓಕೆ. ಈಗ ಸದ್ಯಕ್ಕೆ ಮುಂದಿನ ಎರಡು ಗೀತೆಗಳು ಇವತ್ತಿನ ಸಖತ್ ಸಂಘ ಕಾರ್ಯಕ್ರಮದ ಕೊನೆಯ ಗೀತೆಗಳಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:58. ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಹೌದು, ಇದಾದ ನಂತರ 10:00 ಸಿರಿ ಚಿಟ್ಟೆ ಕಾರ್ಯಕ್ರಮ ಮೂಡಿ ಬರುತ್ತೆ. ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನಿಮ್ಮ ಜೊತೆಯಾಗಿರ್ತಾರೆ ಆರ್ ಜೆ ಚೈತ್ರ. ಈಗ ಸದ್ಯಕ್ಕೆ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಆಗ್ತಾ ಇದೆ. ನಾನು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
4: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು.
3: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
5: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
3: ಟ್ಯೂನ್ ಮಾಡಿ 101.3 ಎಫ್ಎಂ.
6: ಅಂದ ಕೊಟ್ಟ ಭಾಷೆ,
7: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
8: ರೋಮಾಂಚನವೇ ಕನ್ನಡ.
6: ಕನ್ನಡ ನಮ್ಮ ಕನಸು,
7: ಕನ್ನಡ ನಮ್ಮ ಮನಸ್ಸು.
6: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
9: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
7: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
10: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 10:01 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಇವತ್ತು ಏನು ಮಾತಾಡ್ತಾ ಇದ್ದೀವಿ ಗೊತ್ತಾ? ಬಿಹೈಂಡ್ ದ ಸೀನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ತೆರೆಯ ಹಿಂದೆ ಏನು ನಡೆಯುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮೊದಲ ಎರಡು ಗೀತೆಗಳು ನಿಮಗಾಗಿ ಬರ್ತಾ ಇರೋದು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಹೊಂಬಳೆ ಹೊಂಬಳೆ ಅನ್ನುವಂತಹ ಗೀತೆ ಬರ್ತಾ ಇದೆ. ಯಾವ ಸಿನಿಮಾದು ಗೀತೆ ಇದು ಅಂದಂದ್ರೆ ನನ್ನಾಸೆಯ ಹೂವೆ ಸಿನಿಮಾದ ಗೀತೆ ಬರ್ತಾ ಇದೆ. ಹಾಗೆ ರಾಜೇಶ್ ಕೃಷ್ಣನ್ ಅವರದೇ ಧ್ವನಿಯಲ್ಲಿ ನನ್ನವಳು ನನ್ನವಳು ಸಿನಿಮಾದಿಂದ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರೋದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

ಸಮಯ ಆಗಿರೋದು 10:11 ಸಿನಿ ಚಿಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಸಿನಿ ಚಿಟೆಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಚಿತ್ರರಂಗಗಳಲ್ಲಿ ಬಿಹೈಂಡ್ ದ ಸೀನ್ಸ್ ನಡೆಯೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಸೊ ತುಂಬ ಟ್ರಿವ್ಯಾಗಳಾಗಿರ್ಬೋದು ಅಥವಾ ತುಂಬ ವಿಷಯಗಳಾಗಿರ್ಬೋದು, ಆ್ಯಸ್ ಅ ಲೇಮ್ಯಾನ್ ನಾವು ಮುಂದೆಗಡೆಯಿಂದ ಕುತ್ಕೊಂಡು ನೋಡಿದಾಗ ಒಂದು ಸಿನಿಮಾನ ನೋಡಿ ಬರ್ತೀವಿ, ಬಟ್ ಹಿಂದೆಗಡೆ ಸಾಕಷ್ಟು ವಿಚಾರಗಳು ನಡೀತಾ ಇರುತ್ತೆ. ಪ್ರತಿಯೊಂದು ಸನ್ನಿವೇಶವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಹಾಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈ ಸಿನಿಮಾಗಳಲ್ಲಿ ಸಿನಿಮಾಗಳ ಮುಹೂರ್ತಗಳಾಗಿರ್ಬೋದು ಅಥವಾ ಸಿನಿಮಾಗಳ ಸೀನ್ ಶೂಟಿಂಗ್ ಆಗಿರಬಹುದು, ಈ ಒಂದು ಸೀನ್ ನಡೆಯುವಾಗ ಅಥವಾ ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಕ್ಲಾಪ್ ಬೋರ್ಡ್ಗಳನ್ನು ಯೂಸ್ ಮಾಡಿರ್ತಾರೆ. ಯಾಕೆ ಈ ಕ್ಲಾಪ್ ಬೋರ್ಡನ್ನು ಯೂಸ್ ಮಾಡ್ತಾರೆ ಇದನ್ನು ನಾನು ಹೇಳ್ತೀನಿ ಈ ಹಾಡಿನ ನಂತರ. ಆದರೆ ಮುಂದಕ್ಕೆ ಹೋಗಬೇಕು ಅಂತಂದರೆ, ಒಂದೇ ದೃಶ್ಯವನ್ನು ಹಲವಾರು ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿತಾರೆ. ಅಂದರೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಹಲವಾರು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡ್ತಾರೆ. ಪ್ರತಿಯೊಂದು ಕ್ಯಾಮ್ರಾಗೂ ಒಂದೊಂದು ಕ್ಯಾಮ್ರಾಮ್ಯಾನ್ ಆ ಒಂದು ಆ್ಯಂಗಲ್ ಅಥವಾ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಶೂಟ್ ಮಾಡಬೇಕು ಅಂತ ರೆಡಿ ಇಟ್ಕೊಂಡಿರ್ತಾರೆ. ಎಸ್ಪೆಷಲಿ ಈ ದೊಡ್ಡ ದೊಡ್ಡ ಫೈಟಿಂಗ್ಗಳೇನು ನಡೆಯುತ್ತಲ್ವ, ಫೈಟಿಂಗ್ ಆಗಿರ್ಬೋದು ಅಥವಾ ಇಮೋಷನಲ್ ಸೀನ್ಸ್ ನಡೀಬೇಕಾದ್ರೆ ಸುಮಾರು 5-6 ಕ್ಯಾಮ್ರಾಗಳನ್ನು ಬಳಸ್ತಾರೆ. ಇದರಿಂದನೇ ಆ ಅಭಿನಯ ಅಷ್ಟು ನ್ಯಾಚುರಲ್ ಅಂತ ಕ್ಯಾಮ್ರಾಗಳಲ್ಲಿ ಕಾಣಿಸುತ್ತೆ. ಸೊ ಕ್ಲಾಪ್ ಬೋರ್ಡ್ನ ಯಾಕೆ ಯೂಸ್ ಮಾಡ್ತಾರೆ ನಿಮಗೇನಾದರೂ ಗೊತ್ತಿದ್ರೆ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡ್ಬಹುದು 9408010013 ಈ ಒಂದು ಸಂಖ್ಯೆಗೆ. ಬಟ್ ನಾನು ಹೇಳ್ತೀನಿ ಈ ಹಾಡುಗಳ ನಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅನ್ನುವಂತಹ ಗೀತೆ. ನೀಲಕಂಠ ಸಿನಿಮಾದ ಈ ಒಂದು ಗೀತೆ ಸುಮಾಶಾಸ್ತ್ರಿ ಹಾಗೆ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಅದಾದ ಮೇಲೆ ಹಾರ್ಟ್ ಬೀಟ್ ಸಿನಿಮಾದಿಂದ ಮತ್ತೊಂದು ಗೀತೆ ಬರ್ತಾ ಇರೋದು, ಯಾರೇ ನೀ ಯಾರೇ ಅನ್ನುವಂತಹ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಸಮಯ ಆಗಿರೋದು 10:24 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ 101.3 ಮೆಗಾಹರ್ಟ್ಸ್. ನೀಚಿಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಕ್ಲಾಪ್ ಬೋರ್ಡ್ ಅನ್ನ ಯಾಕೆ ಹೊಡಿತಾರೆ, ಪ್ರತಿ ಶಾಟ್ಗೂ ಈ ಒಂದು ಕ್ಲಾಪ್ ಬೋರ್ಡ್ ನ ಯಾಕೆ ಹೊಡಿತಾರೆ ಅಂತ ನಾನು ನಿಮಗೆ ಪ್ರಶ್ನೆಯನ್ನ ಕೇಳಿದೆ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಿ. ನೇತ್ರಾ ಅವರು ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು BTM ಲೇಔಟ್ ನಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಅನಿಲ್ ಅವರು ಮತ್ತೊಂದು ಅನಿಲ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಅನುಷಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಇಬ್ಬರು ಮೂರು ಜನ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಯಾಕೆ ಕ್ಲಾಪ್ ಬೋರ್ಡ್ ಅನ್ನು ಬಳಸ್ತಾರೆ ಅಂತಂದರೆ, ಪ್ರತಿ

ಕ್ಲಾಪ್ಗೆ ಕ್ಲಾಪ್ ಹೊಡೆಯೋದ್ರಿಂದ ಆ ಒಂದು ವಿಡಿಯೋ ಶಾರ್ಟ್ ಏನು ಮತ್ತೆ ಆ ಒಂದು ಆಡಿಯೋ ಎಡಿಟಿಂಗ್ ಸಮಯದಲ್ಲಿ ಈ ಒಂದು ಸೀನ್ಗಳನ್ನ ಬೇರೆ ಬೇರೆ ಬೇರೆ ಈ ಸೀನು ಅಂತ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಹಾಗೆ ಸರಿಯಾಗಿ ಹೊಂದಿಸೋದಕ್ಕೆ ಕೂಡ ಈ ಕ್ಲಾಪ್ ಬೋರ್ಡು ಒಂದು ಐಡೆಂಟಿಫಿಕೇಶನ್. ಅದಕ್ಕೋಸ್ಕರ ಸಿನಿಮಾಗಳಲ್ಲಿ ಪ್ರತಿ ಶಾರ್ಟ್ಗೂ ಕೂಡ ಈ ಒಂದು ಕ್ಲಾಪ್ ಬೋರ್ಡನ್ನ ಯೂಸ್ ಮಾಡ್ತಾರೆ. ಹಾಗೆ ಡೈಲಾಗ್ ಎಲ್ಲ ಕೂಡ ರೆಕಾರ್ಡ್ ಸೆಟ್ನಲ್ಲೇ ರೆಕಾರ್ಡ್ ಆಗುತ್ತಾ? ನೀವು ನೋಡಿರ್ಬೋದು ಆರ್ಟಿಸ್ಟ್ಗಳೆಲ್ಲರೂ ಕೂಡ ಡೈಲಾಗ್ಗಳನ್ನು ಹೇಳ್ತಾ ಇರ್ತಾರೆ. ಸೊ ಎಲ್ಲ ಡೈಲಾಗ್ಗಳು ಸೆಟ್ಟಲ್ಲೇ ರೆಕಾರ್ಡ್ ಆಗುತ್ತಾ ಅಥವಾ ಎಲ್ಲ ಡೈಲಾಗ್ಗಳು ಡಬ್ಬಿಂಗಲ್ಲಿ ರೆಕಾರ್ಡ್ ಆಗುತ್ತಾ? ಕೆಲವೊಂದು ಸಿನಿಮಾಗಳಲ್ಲಿ ಸ್ಟುಡಿಯೋದಲ್ಲಿ ಕೂಡ ಡಬ್ಬಿಂಗ್ ಮಾಡ್ತಾರೆ, ಬಟ್ ಆದರೆ ಅಲ್ಲೇ ಹೇಳುವಂತಹ ನೈಜವಾಗಿ ಅವರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನು ಡೈಲಾಗ್ಗಳನ್ನು ಹೇಳ್ತಾರಲ್ವ ಅದನ್ನು ಸಿಂಕ್ ಸೌಂಡ್ ಅನ್ನುವಂತಹ ತಂತ್ರಜ್ಞಾನದಲ್ಲಿ ಅಲ್ಲೇ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ಒಂದು ನೈಜ ಧ್ವನಿಯನ್ನೇ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಎಷ್ಟೋ ಬಾರಿ ನೀವು ಸ್ಟುಡಿಯೋಗೆ ಬಂದು ಅದನ್ನು ಆ್ಯಂಪ್ಲಿಫೈ ಮಾಡಿಕೊಂಡು ಆಮೇಲೆ ಸೀನ್ಗಳಿಗೆ ಸಿಂಕ್ ಮಾಡ್ತಾರೆ. ಇದನ್ನು ಸಿಂಕ್ ಸೌಂಡ್ ಅಂತ ಕೂಡ ಕರೀತಾರೆ. ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತದೆ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಒಂದು ಗೀತೆ, ಹಾಲಿವುಡ್ ಸಿನಿಮಾದಿಂದ ಉಪೇಂದ್ರ ಅವರ ಸಾಹಿತ್ಯದಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಅದಾದ ಮೇಲೆ ಹೊಂಗನಸು ಸಿನಿಮಾದಿಂದ ಮತ್ತೊಂದು ಗೀತೆ ಬರ್ತಾ ಇದೆ, ಕಂಡುಕೊಂಡೆ ಅನ್ನೋಂಥ ಗೀತೆ, ಹೇಮಂತ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳ್ತಾರೆ. ಇದು FM ರೈನ್ಬೋ 101.3 MHz ಸಿನಿಚಿಟೆ ಕಾರ್ಯಕ್ರಮ.

ವಾವ್, ಸಖತ್ತಾಗಿರುವಂತಹ ಹಾಡನ್ನ ಕೇಳ್ಕೊಂಬಂದ್ರಿ. ಸಮಯ ಆಗಿರೋದು 10:37 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 MHz ಸಿನಿ ಚಿಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಸಿನಿ ಚಿಟೆ ಕಾರ್ಯಕ್ರಮದಲ್ಲಿ ಬಿಹೈಂಡ್ ದ ಸೀನ್ಸ್ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಅನ್ಕೊಂಡು ನಾನು ಒಂದಷ್ಟು ಕಥೆಗಳನ್ನ ತಗೊಂಡು ಬಂದಿದ್ದೀನಿ. ಸೊ ಸಿನಿಮಾಗಳನ್ನು ಶೂಟಿಂಗ್ ಮಾಡಬೇಕಾದ ಅಥವಾ ಯಾವುದು ಸೀರಿಯಲ್ ಆಗಿರ್ಬೋದು, ಯಾವುದನ್ನೇ ಶೂಟಿಂಗ್ ಮಾಡಬೇಕು ಅಂತಂದರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿ, ಈ ಒಂದು ದೃಶ್ಯ ನಡೀತಾ ಇದೆ, ಈ ಒಂದು ಬಟ್ಟೆನೇ ಹಾಕ್ಕೊಂಡಿರ್ತಾರೆ, ಈ ಒಂದು ದೃಶ್ಯ ಸಾಕಷ್ಟು ಎಪಿಸೋಡ್ಗಳಲ್ಲಿ ಬರುತ್ತೆ, ಧಾರಾವಾಹಿಗಳಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಎಪಿಸೋಡ್ಗಳಲ್ಲಿ ಬರುತ್ತೆ, ಅದೇ ಬಟ್ಟೆ ಹಾಕ್ಕೊಂಡಿರಬೇಕು, ಅದೇ ಜ್ಯುವೆಲ್ರಿ ಹಾಕ್ಕೊಂಡಿರಬೇಕು, ಅದೇ ಥರ ಮೇಕಪ್ ಮಾಡ್ಕೊಂಡಿರಬೇಕು. ಸೊ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಸೀನ್ ಟು ಸೀನಲ್ಲಿ ಏನು ಚೇಂಜ್ ಆಗಬಾರ್ದು ಅಲ್ವಾ. ಆ ಕಂಟಿನ್ಯೂಟಿನ ಕೊಡೋದಕ್ಕೆ ಕೂಡ ಒಂದು ಪ್ರತ್ಯೇಕವಾಗಿ ತಂಡ ಇರುತ್ತೆ. ಹೀರೋ ಶರ್ಟ್ ಇರ್ಬೋದು, ಅವ್ರ ಬಟನ್ ಇರ್ಬೋದು, ಅವ್ರ ಕೈಯಲ್ಲಿ ಹಾಕಿರೋ ವಾಚು, ಕೂದಲು, ಈ ಗಾಯದ ಮೇಕಪ್, ಈ ಥರ ಸೀನ್ಗಳು, ಆಕ್ಸಿಡೆಂಟ್ ಸೀನ್ಗಳು, ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಸೆಪರೇಟ್ ತಂಡ ಇರುತ್ತೆ. ಒಂದು ಶಾಟಿಂದ, ಒಂದು ಸೀನಿಂದ ಇನ್ನೊಂದು ಸೀನ್ವರೆಗೂ ಏನೂ ಚೇಂಜ್ ಆಗಬಾರ್ದು. ಅವರು ನಿನ್ನೆ ಬಂದು ಅಥವಾ ಒಂದು ವಾರದ ಹಿಂದೆ ಹೇಗೆ ಶೂಟಿಂಗ್ ಮಾಡ್ತಿದ್ರು, ಏನೆಲ್ಲ ಹಾಕ್ಕೊಂಡಿದ್ರು, ಅದೇ ಥರ ನೆಕ್ಸ್ಟ್ ವಾರ ಅಥವಾ ನೆಕ್ಸ್ಟ್ ಸೀನಲ್ಲೂ ಕೂಡ ಅವ್ರು ಅದೇ ಥರ ಕಾಣಿಸ್ಬೇಕು. ತುಂಬ ಕಷ್ಟ ಅಲ್ವಾ? ನೀವೇ ಯೋಚನೆ ಮಾಡಿ, ಇವಾಗ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಸೀನನ್ನು ಶೂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಅವ್ರಿಗೆ ಕಣ್ಣಿಗೆ ಗಾಯ ಆಗಿರೋದು ಅಥವಾ ಮುಖದ ಮೇಲೆಲ್ಲ ಗಾಯ ಆಗಿರುವಂತಹ ಸೀನ್ ಏನಾದರೂ ಇತ್ತು ಅಂತಂದರೆ, ಆ ಗಾಯನೆಲ್ಲ ಪ್ರತಿ ಸತಿ ಮೇಕಪ್ ಮಾಡೋರು ಅದನ್ನು ರೀಕ್ರಿಯೇಟ್ ಮಾಡ್ತಾ ಇರಬೇಕು. ಎಷ್ಟು ಕಷ್ಟ, ಎಷ್ಟು ಕ್ರಿಯಾಶೀಲತೆ ಇರಬೇಕು ಅವ್ರಿಗೆ, ಅದೇ ಥರ ಮಾಡಬೇಕು ಮೇಕಪ್ಪನ್ನು, ಬಹಳನೇ ಕಷ್ಟ. ಆ್ಯಂಡ್ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂತಹ ಒಂದು ತಂಡ. ಸೊ ಈ ಒಂದು ಪ್ರತ್ಯೇಕವಾಗಿ ಒಂದು ಕಂಟಿನ್ಯೂಟಿ ಅಂತ ಈ ತಂಡ ಒಂದಿರುತ್ತೆ. ಸೊ ಇದು ಇವರು ಎಲ್ಲವನ್ನ ನೋಡ್ಕೊಳ್ತಾರೆ, ಹಿಂದಿನ ಸೀಟಲ್ಲಿ ಹಿಂದಿನ ಸೀನಲ್ಲಿ ಇದ್ದಿದ್ದ ಎಲ್ಲ ಆಸ್ಪೆಕ್ಟ್ಸನ್ನು ಯೋಚನೆ ಮಾಡಿ ನೆಕ್ಸ್ಟ್ ಸೀನ್ಗೂ ಕೂಡ ಅದೇ ಬರಬೇಕು ಅಂತ ಯೋಚನೆ ಮಾಡಿ ಈ ಒಂದು ತಂಡ ರೆಡಿಯಾಗಿರ್ತಾರೆ. ಹಾಗೆ ಮಳೆ ದೃಶ್ಯಗಳು ಏನಿದೆಯಲ್ವಾ, ಯಾವಾಗಲೂ ನಿಜವಾದ ಮಳೆ ಅಲ್ಲ. ಸಾಕಷ್ಟು ಜನಕ್ಕೆ ಇದು ಗೊತ್ತಿರಬಹುದು, ಬಟ್ ಯಾವಾಗಲೂ ನಿಜವಾದ ಮಳೆಯಲ್ಲೇ ಶೂಟ್ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಸತಿ ನೀವು ನೋಡಿರ್ತೀರ, ಬಿಸಿಲಿದ್ರೂ ಮಳೆ ಬರ್ತಾ ಇರುತ್ತೆ ಸಿನಿಮಾಗಳಲ್ಲಿ. ಸೊ ಆ ರೀತಿ ಮಳೆಯನ್ನು ರೀಕ್ರಿಯೇಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ತರ್ತಾರೆ, ಇಲ್ಲ ಫೈರ್ ಇಂಜಿನ್ ಏನಿರ್ತಾರಲ್ವ ಅದನ್ನು ತರಿಸ್ತಾರೆ. ಸೊ ಆ ರೀತಿ ಒಬ್ಬ ಇಬ್ಬರು ನಾಲ್ಕೈದು ಜನ ಅದನ್ನು ಹಿಡ್ಕೊಂಡು ಮಳೆ ಎಫೆಕ್ಟನ್ನು ಕೊಡ್ತಾರೆ. ಸೊ ಆ ಒಂದು ನಿಜವಾದ ಮಳೆ, ಬೆಳಕು, ಶಬ್ದ, ಈ ಎಲ್ಲನೂ ಆ್ಯಡ್ ಮಾಡಿದ ಮೇಲೆ ನಮಗೆ ಅದು ಏನು ಕಾಣಿಸುತ್ತೆ, ಒಂದು ಮಳೆಯ ದೃಶ್ಯ ಅದ್ಭುತವಾಗಿ ಕಾಣಿಸುತ್ತೆ. ಬಟ್ ಅದರ ಹಿಂದೆ ಸಾಕಷ್ಟು ಜನರ ಶ್ರಮ ಇರುತ್ತೆ, ಸಾಕಷ್ಟು ಜನರ ಏನು ಹಗಲು ರಾತ್ರಿ ಅನ್ನೋದನ್ನು ನೋಡದೆ ಈ ಒಂದು ಸೀನನ್ನು ರೀಕ್ರಿಯೇಟ್ ಮಾಡ್ತಾರೆ. ಬರೀ ಅಷ್ಟೇ ಅಲ್ಲ ಅಲ್ವಾ, ಇವಾಗ ಸೀನ್ ಬೈ ಸೀನ್ ಶೂಟ್ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಅದನ್ನು ಕ್ಲೀನ್ ಮಾಡಬೇಕು, ಮತ್ತೆ ಹೊಸ ಸೀನಿಗೆ ರೆಡಿ ಮಾಡಬೇಕು, ಮತ್ತೆ ಮಳೆ ಬರಬೇಕು, ಮತ್ತೆ ಕ್ಲೀನ್ ಮಾಡಬೇಕು ಅನ್ನುವಂತಹ ಸೀನ್ಗಳಲ್ಲಿ ಬಹಳನೇ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಅಂತಾನೆ ಮಳೆಯ ತಂಡ ಅಂತ ಕೂಡ ಒಂದು ರಚನೆ ಆಗಿರುತ್ತಂತೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಎರಡು ಗೀತೆಗಳು, ಇದನ್ನ ಕೇಳಿ ಬನ್ನಿ. ಅದಾದ ಮೇಲೆ ಮುಂದೆ ಮಾತಾಡೋಣ ಸಿನಿ ಚಿಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇದ್ರೆ ಆಕಾಶವಾಣಿ FM ರೈನ್ಬೋ ಕನ್ನಡ ಗಮನ ಬಿಲ್ಲು.

ಸಮಯ ಆಗಿರೋದು 10:51 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ಪ್ರೀತಿ ಏನಿನ್ನ ಅನ್ನೋದಾಗಿದೆ ನಾ ಕೇಳಿದ್ರಿ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮನಸ್ಸಲ್ಲ ನೀನೆ ಸಿನಿಮಾದ ಗೀತೆ ಆಗಿತ್ತು ಇದು. ಹಾಗೆ ನಮಗೆ ಸಂದೇಶಗಳನ್ನ ಕಳಿಸಿದ್ದಾರೆ. ಬ್ಲೂ ಮೈಕ್ ಅಂತ ಒಂದು ಕ್ಯಾಮರಾಗೆ ಕಾಣಿಸದಂತೆ ನಟರು ತಲೆಯ ಮೇಲ್ಭಾಗದಲ್ಲಿ ಉದ್ದದ ಕೋಲಿನ ಸಹಾಯದಿಂದ ಧ್ವನಿ ರೆಕಾರ್ಡ್ ಮಾಡುವ ಮೈಕ್, ಪ್ರತಿಕ್ರಿಯೆ ರಿಯಾಕ್ಷನ್ ಶಾಟ್, ಒಬ್ರು ಮಾತಾಡಬೇಕಾದ್ರೆ ಮತ್ತೊಬ್ರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಪ್ರತ್ಯೇಕವಾಗಿ ಚಿತ್ರೀಕರಿಸಲಾಗುತ್ತೆ. ಇದು ಎಡಿಟಿಂಗ್ ಸಂಕಲನದ ಸಮಯದಲ್ಲಿ ದೃಶ್ಯವನ್ನು ಜೋಡಿಸೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಥ್ಯಾಂಕ್ ಯು ಸೋ ಮಚ್, ಬಹಳ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಈ ಒಂದು ಸಂದೇಶ ನಮಗೆ ಬಂದಿದೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿನಿಮಾಗಳಲ್ಲಿ ಫೈಟಿಂಗ್ ದೃಶ್ಯ ಏನಿದೆ ಅಂತಲ್ಲ ಅದನ್ನು ಕೂಡ ಸುರಕ್ಷಿತವಾಗೇ ಮಾಡಬೇಕಾಗತ್ತೆ. ನಟರು ನಿಜವಾಗಿ ಕೂಡ ಹೊಡೆಯೋದಿಲ್ಲ, ಕ್ಯಾಮರಾ ಆ್ಯಂಗಲ್, ಎಡಿಟಿಂಗ್, ಸೌಂಡ್ ಎಫೆಕ್ಟ್ಸ್ ಇದರಿಂದ ಮಾತ್ರ ಆ ರೀತಿ ನಮಗೆ ಅನ್ನಿಸುತ್ತೆ, ಬಟ್ ನಿಜವಾಗ್ಲೂ ಹೊಡೆಯೋದಿಲ್ಲ. ಕೆಲವೊಮ್ಮೆ ನೀವು ನೋಡಿದರೆ ಮೇಲ್ಗಡೆಯಿಂದ ಬೀಳೋ ಸೀನ್ ಆಗಿರ್ಬೋದು ಅಥವಾ ಎತ್ತರದ ಬಿಲ್ಡಿಂಗ್ ಮೇಲಿಂದ ಬೀಳೋ ಸೀನು, ಹಾರೋ ಸೀನು, ಇವೆಲ್ಲದಕ್ಕೂ ಕೂಡ ಸ್ಟ್ರಿಂಗ್ಗಳನ್ನು ಬಳಸ್ತಾರೆ. ನಟರ ದೇಹಕ್ಕೆ ಸುತ್ತ ಅದನ್ನು ಕಟ್ಟಿರ್ತಾರೆ. ಹಾಗೆ ಅದ್ ಮೇಲಿಂದ ಬೀಳುವಾಗ ಸುರಕ್ಷಿತವಾಗಿ 4-5 ಜನರು ಅವರ ಬಳಿಯೇ ಇದ್ದು ನಮ್ಮ ಕ್ಯಾಮರಾ ಆ್ಯಂಗಲ್ನ ಉಪಯೋಗಿಸಿ ಆ ಒಂದು ದೃಶ್ಯಗಳನ್ನು ಶೂಟ್ ಮಾಡ್ತಾರೆ. ಸಪೋಸ್ ಅವರು ಮೇಲಿಂದ ಬೀಳ್ತಾ ಇದ್ರೆ ಸಾಕಷ್ಟು ಜನ ಒಂದು ಭಾಗದವರೆಗೆ ನಿಂತಿರ್ತಾರೆ, ಅಲ್ಲಿ ಕ್ಯಾಮರಾ ಹೋಗಿ ಅವ್ರು ಯಾರು ಕಾಣಿಸ್ದೇ ಇರೋ ರೀತಿ ಶೂಟ್ ಅನ್ನ ಮಾಡ್ಕೊಳ್ಳುತ್ತೆ ಆ ಒಂದು ದೃಶ್ಯ. ಅಕಸ್ಮಾತ್ ಏನಾದರೂ ತುಂಬಾ ಅಪಾಯಕಾರಿಯಾಗಿರುವಂತಹ ದೃಶ್ಯಗಳಿದ್ರೆ ಸ್ಟಂಟ್ ಮಾಸ್ಟರ್ಗಳನ್ನ ಉಪಯೋಗಿಸ್ಕೊಳ್ತಾರೆ. ಹಾಗೆ ಸ್ಟಂಟ್ ಅವ್ರು ಬೇರೆಯವರು ಯಾರೋ ಒಬ್ರು ಆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅನ್ನ ಮಾಡ್ತಾರೆ, ಬಟ್ ಕಾಣಿಸೋದು ನಮಗೆ ಆ ಹೀರೋನೋ ಅಥವಾ ಹೀರೋಯಿನ್ನೋ ಮಾಡಿದ್ರು ಆ ಒಂದು ಆಕ್ಷನ್ನ ಅನ್ನೋದು ಕಾಣಿಸುತ್ತೆ. ನೀವು ಮಜಾ ಏನು ಅಂತಂದರೆ, ನೀವು ಶೂಟಿಂಗ್ ಸೆಟ್ಟಿಗೆ ಹೋದರೆ ಪರದೆ ಮೇಲೆ 3 ಗಂಟೆ ಕಾಣೋ ಸಿನಿಮಾದ ಹಿಂದೆ 100,000 ಜನರ ಪರಿಶ್ರಮ ಇರುತ್ತೆ, 100,000 ಟೇಕ್ಗಳಿರುತ್ತೆ, 1,000,000 ಸಣ್ಣ ಸಣ್ಣ ನಿರ್ಧಾರಗಳು ಅಡಗಿರುತ್ತೆ. ಹಾಗೆ ಮತ್ತೊಂದು ಸಂಗತಿ ನಾನು ಹೇಳಬೇಕು ಅಂತಂದರೆ, ಸಿನಿಮಾಗಳಲ್ಲಿ ಗೋಡೆಗಳ ಮೇಲೆ ಬಣ್ಣಗಳು ಏನು ಬಳಸ್ತೀರಾ ಅಲ್ವಾ, ಏನು ಬಳಸ್ತಾರಲ್ವಾ, ಅದು ಗೋಡೆಗಳ ಬಣ್ಣ ಆಗಿರ್ಬೋದು, ಬಟ್ಟೆಗಳು, ವಸ್ತುಗಳ ಬಣ್ಣ, ಕ್ಯಾಮರಾದಲ್ಲಿ ಕಾಣುವ ಬಣ್ಣವೇ ಬೇರೆ, ಹಾಗೆ ಅಲ್ಲಿ ಕಾಣುವ ಬಣ್ಣವೇ ಬೇರೆ. ಈ ರೀತಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ತಂಡ ಇರುತ್ತೆ. ಸೊ ಈ ತಂಡ ಮುಂಚೆನೆ ಹೋಗಿ ಈ ಒಂದು ಸೆಟ್ ಅನ್ನ ಪರೀಕ್ಷೆ ಮಾಡ್ತಾರೆ, ಗೋಡೆಗಳ ಬಣ್ಣ ಕ್ಯಾಮರಾದಲ್ಲಿ ಹೇಗೆ ಕಾಣುತ್ತೆ, ನೈಜವಾಗಿ ಕಾಣುತ್ತಾ, ಬೇರೆ ರೀತಿ ಕಾಣುತ್ತಾ ಅನ್ನ ಪರೀಕ್ಷೆ ಮಾಡಿ, ಸಾಮಾನ್ಯ ಜನರಿಗೆ ಕಾಣುವ ಬಣ್ಣಗಳು ಬೇರೆ, ಹಾಗೆ ಕ್ಯಾಮರಾದಲ್ಲಿ ಕಾಣುವ ಬಣ್ಣಗಳು ಬೇರೆ ಬೇರೆ. ಸೊ ಈ ರೀತಿ ಅದನ್ನು ಹೋಗಿ ಪರೀಕ್ಷೆ ಮಾಡಿ ನಂತರ ಕ್ಯಾಮರಾಗೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡ್ಕೊಂಡು ಬಂದು ಆ ಒಂದು ಸೆಟ್ನಲ್ಲಿ ಮಾಡಬೇಕಾ ಬೇಡವಾ ಶೂಟಿಂಗ್ ಅಂತ ನಿರ್ಧಾರ ಮಾಡ್ತಾರೆ. ಸಮಯ ಆಗಿರೋದು 10:54. ಇವತ್ತಿನ ಸಿನಿ ಚಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಚಾರಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಇವತ್ತಿನ ಸಿನಿ ಚಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ. ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಮುದ್ದು ಮನಸ್ಸೆ ಅನ್ನುವಂತಹ ಗೀತೆ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ಆರ್ ಜೆ ಚೈತ್ರಾ, ಕೇಳ್ತಾರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ಸಮಯ ಸರಿಯಾಗಿ 11:02 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ ಬಹು ಕನ್ನಡ ಕಾಮನಬಿಲ್ಲು 101.3. ಆಪ್ಕೆ ಪಸಂದ್ ನಿಮಿಷ್ಟದ ಹಿಂದಿ ಹಾಡುಗಳ ಜೊತೆ ಜೊತೆಗೆ ಸಾಗುವಂತಹ ಸಮಯ ಮಳೆಯ ಹಾಡುಗಳ ಒಂದಿಷ್ಟು ಮಾತುಕತೆಯಲ್ಲಿ ಇವತ್ತು ನಿಮ್ ಜೊತೆಯಲ್ಲಿ ನಾನಿರ್ತೀನಿ. ಮಧು ಚೈತ್ರ ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಮಳೆಯ ಹಾಡುಗಳು ಅಂತ ನೆನಪಿಸ್ಕೊಂಡಾಗ ನಮಗೆ ಸಾಕಷ್ಟು ಹಾಡುಗಳು ನೆನಪಾಗುತ್ತೆ. ಬಂದ ಬಂದ ಮೇಘರಾಜ ಇರಬಹುದು, ಅಥವಾ ಮುಂಗಾರು ಮಳೆಯ ಹಾಡಿರಬಹುದು, ಸ್ವಾತಿಮುತ್ತಿನ ಮಳೆ ಹನಿಯ ಇರಬಹುದು, ಹೀಗೆ ಸಾಕಷ್ಟು ಹಾಡುಗಳು ನೆನಪಾಗುತ್ತೆ. ಹಾಗೆ ಕನ್ನಡ ಚಿತ್ರರಂಗದ ಜೊತೆ ಜೊತೆಗೆ ಭಾರತೀಯ ಚಿತ್ರರಂಗ ಅಂದರೆ ಬಾಲಿವುಡ್ನ ಮುಂಗಾರು ಮಳೆ ವಿಶೇಷವಾದ ಸ್ಥಾನವನ್ನು ಕೊಟ್ಟ ಹಾಡುಗಳು ಕೂಡ ಇವತ್ತು ನಾವು ಕೇಳ್ತೀವಿ. ಬಾಲಿವುಡ್ ಚಿತ್ರಗಳಲ್ಲಿ ಮಳೆ ಅನ್ನೋದು ಬರೀ ಒಂದು ಹವಾಮಾನ ಬದಲಾವಣೆ ಅಂತಷ್ಟೇ ಅಲ್ಲಿ ಪರಿಗಣಿಸಲ್ಲ, ಅದು ಒಂದು ಪ್ರೀತಿ, ಪ್ರಣಯ, ವಿರಹ, ಸಂಭ್ರಮದ ಸಂಕೇತಗಳು ಕೂಡ ಹೌದು. ಸಾಕಷ್ಟು ದಶಕಗಳಿಂದಲೂ ಬಾಲಿವುಡ್ ಸಿಕ್ಕಾಪಟ್ಟೆ ಮಧುರವಾದ ಮಳೆಯ ಹಾಡುಗಳನ್ನು ನೀಡ್ತಾ ಬಂದಿದೆ. ಆ ಮಳೆಯ ಹಾಡುಗಳನ್ನು ಕೇಳ್ತಾ ಒಂದಷ್ಟು ಮಾತುಕತೆ ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಮಳೆಯ ಹಾಡುಗಳ ಜೊತೆ ಜೊತೆಗೆ ನಿಮ್ಮಿಷ್ಟದ ಹಾಡು ಕೂಡ ಪ್ರಸಾರ ಆಗುತ್ತೆ. ಇದು ಎಫ್ ಎಂ ರೈನ್ಬೋ ಆಪ್ಕಿ ಪಸಂದ್ನಲ್ಲಿ.

ಸಮಯ 11:24. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನು ಬಿಲ್ಲು 101.3. ಆಪ್ಕೆ ಪಸಂದ್ನಲ್ಲಿ ನಿಮ್ಮಿಷ್ಟದ ಗೀತೆಗಳ ಜೊತೆ ಜೊತೆಗೆ ಮಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಹೌದು, ಮಳೆಯ ಹಾಡುಗಳು ಅಂದ್ರೆ ಬಾಲಿವುಡ್ ಸಿನಿಮಾದ ಸಾರ್ವಕಾಲಿಕ ಮಧುರ ಹಾಡುಗಳು ಅಂತ ಹೇಳ್ಬೋದು. ಹಳೆಯ ಕಾಲದ ಅಂದ್ರೆ 1950-70 ದಶಕದಲ್ಲೂ ಕೂಡ ಸಾಕಷ್ಟು ಮಳೆಯ ಹಾಡುಗಳನ್ನ ನೋಡಿರ್ತೀವಿ. ಅಲ್ಲಿರೋ ಒಂದು ಮುಗ್ಧವಾದ ಪ್ರೀತಿ ಮತ್ತೆ ಒಂಥರ ಕಾವ್ಯಾತ್ಮಕ ಶೈಲಿಯಿಂದ ಕೂಡಿರ್ತಾ ಇದ್ದಂತಹ ಆ ಗೀತ ರಚನೆಗಳು ಮತ್ತೆ ಬ್ಲ್ಯಾಕ್ ಅಂಡ್ ವೈಟ್ ಪರದೆ ಮೇಲೆ ಕಾಣಿಸೋ ದೃಶ್ಯಗಳು ಒಂಥರ ರೋಮಾಂಚನ ಅಂತಾನೆ ಅನ್ನಿಸ್ತಾ ಇತ್ತು. 1955 ಬಿಡುಗಡೆಯಾದ ಚಿತ್ರ ಶ್ರೀ 420, ರಾಜ್ ಕಪೂರ್ ಮತ್ತೆ ನರ್ಗೀಸ್ ಒಂದೇ ಕೊಡೆಯ ಅಡಿಯಲ್ಲಿ ನಿಂತು ಹಾಡು. ಈ ಹಾಡು ಭಾರತೀಯ ಚಿತ್ರರಂಗದ ಅದರಲ್ಲೂ ಬಾಲಿವುಡ್ನ ಮುಂಗಾರು ಮಳೆ ಏನಿದೆ ಈ ಪಯಣದ ಒಂದು ಆಂಥಮ್ ಅಂತಾನೆ ಹೇಳ್ಬೋದು. ಪ್ಯಾರ್ ಹುವಾ ಇಕ್ರಾರ್ ಹುವಾ ಇದನ್ನ ಇದೀಗ ನಿಮ್ಗೆ ಕೇಳಿಸ್ತಾ ಇದೀನಿ, ಜೊತೆ ಜೊತೆಗೆ ಒಂದಿಷ್ಟು ಮತ್ತಷ್ಟು ಹಾಡುಗಳ ಜೊತೆ ಜೊತೆಗೆ ಸಂಗಣ. ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
3: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:41 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಆಪ್ಕೆ ಪಸಂದ್ ಇಷ್ಟದ ಹಾಡುಗಳ ಜೊತೆ ಜೊತೆಗೆ ಬಾಲಿವುಡ್ ನ ಮಳೆಯ ಹಾಡುಗಳನ್ನ ಕೇಳ್ತಾ ಇದ್ರ. ಮಳೆ ಅನ್ನೋದು ಬರೀ ಒಂದು ಹವಾಮಾನ ಬದಲಾವಣೆ ಅಷ್ಟೇ ಅಲ್ಲ, ಅದೊಂದು ಸುಂದರವಾಗಿರೋ ಪ್ರೀತಿ, ಪ್ರಣಯ, ವಿರಹ, ಒಂಥರ ಸಂಭ್ರಮ, ಸಂಭ್ರಮದ ಸಂಕೇತ. ಇವೆಲ್ಲವೂ ಮೇ ಬಿ ಬಾಲಿವುಡ್ ನ ಸಿನಿಮಾಗಳು ಶುರುವಾದಾಗ್ಲಿಂದಲೂ ಕೂಡ ಇಂಥ ಹಾಡುಗಳನ್ನು ಕೇಳ್ಕೊಂಡೇ ಬಂದಿದ್ದೀವಿ ನಾವು. ಬಾಲಿವುಡ್ನ ಸಾರ್ವಕಾಲಿಕ ಶ್ರೇಷ್ಠ ಮಳೆಯ ಹಾಡುಗಳು ಅಂತ ಯಾವ್ಯಾವ್ದು ಅನ್ನಿಸ್ಕೊಂಡಿದೆ ಅವುಗಳೆಲ್ಲವನ್ನು ಕೇಳ್ತಾ ಇದ್ವಿ. ಒಂಥರ ಮುಗ್ಧತೆಯ ಕಾಲ ಅನ್ನೋದು 1950-1970 ಅಂದರೆ ಇದು ಬಾಲಿವುಡ್ನ ಆರಂಭಿಕ ದಶಕ ಅಂತ ಹೇಳ್ಬೋದು. ಒಂಥರ ಒಂದು ಮುಗ್ಧವಾದ ಪ್ರೀತಿ, ವಿಶಿಷ್ಟವಾದ ಒಂದು ಕಾವ್ಯಾತ್ಮಕ ಶೈಲಿಯ ಆ ರಚನೆಗಳು, ಜೊತೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು, ಆ ಪರದೆ ಮೇಲೆ ಕಾಣಿಸ್ತಿದ್ದ ದೃಶ್ಯಗಳು, ನಿಜಕ್ಕೂ ಒಂಥರ ರೋಮಾಂಚನ ಅನ್ನಿಸ್ತಿದ್ದಂತಹ ಕಾಲ. ಶ್ರೀ 420 ಪ್ಯಾರ್ ಹುವಾ ಇಕರಾರ್ ಹುವಾ ಕೇಳಿದ್ರಿ, ಜೊತೆಗೆ ಚಲ್ತಿ ಕಾ ನಾಮ್ ಗಾಡಿ ಚಿತ್ರದಿಂದ ಏಕ್ ಲಡ್ಕಿ ಬೀಗಿ ಬೀಗಿ ಸಿ ಕೇಳಿದ್ರಿ. 1958 ಬಿಡುಗಡೆಯಾದ ಚಿತ್ರ, ಕಿಶೋರ್ ಕುಮಾರ್ ಅವರ ವಿಶಿಷ್ಟ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಹಾಡು ಒಂಥರ ತರಲೆ ಮತ್ತೆ ಚೇಷ್ಟೆಯಿಂದ ಕೂಡಿದ ಮಳೆಯ ಹಾಡು ಅಂತಲೇ ಹೇಳಬಹುದು. ಫರಕ್ 1960 ಬಿಡುಗಡೆಯಾಯಿತು. ಓ ಸಜ್ಜನ ಬರ್ಕ ಈ ಹಾಡು ಲತಾ ಮಂಗೇಶ್ಕರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಒಂಥರ ಶಾಸ್ತ್ರೀಯ ಶೈಲಿಯ ಹಾಡು ಅಂತಲೇ ಹೇಳ್ಬೋದು. ಇನ್ನು ರಿಮ್ ಜಿಮ್ ಗಿರಿ ಸಾವನ್ ಮಂಜಲ್ 1971 ಬಿಡುಗಡೆಯಾದಂತಹ ಚಿತ್ರ, ಒಂಥರ ಈ ಹಾಡು ಪ್ಲೇ ಮಾಡಿದ ತಕ್ಷಣನೇ ಎಲ್ಲರ ಬಾಯಲ್ಲೂ ಆದಷ್ಟು ಕದೆಯೇ ಹಾಡಿಸ್ಕೊಳ್ಳುವಂಥ ಹಾಡು ಅಂತ ಅನಿಸುತ್ತೆ. ನಮ್ಮ ಸ್ಟುಡಿಯೋಲ್ಲೂ ಕೂಡ ಸ್ಟುಡಿಯೋ ಇಲ್ಲಿ ಇದ್ದವರೆಲ್ಲರೂ ಹಾಡ್ತಿದ್ದಂತಹ ಹಾಡು ಇದು. ದಕ್ಷಿಣ ಮುಂಬೈಯಲ್ಲಿ ಏನೇನು ನಡೀತಾ ಇತ್ತು ಆವಾಗಿನ ಮಳೆ ಕಾಲದಲ್ಲಿ, ಒಂಥರ ಆ ಮುಂಬೈನ ಸೌಂದರ್ಯವನ್ನು ಈ ಹಾಡಲ್ಲಿ ಸೆರೆ ಹಿಡಿದಿದ್ರು. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿದಂತಹ ಈ ಅದ್ಭುತ ಗೀತೆಗಳನ್ನು ಕೇಳಿದ್ರಿ. ಇನ್ನು ಅಜ್ನಬಿ 1974 ಬಿಡುಗಡೆಯಾದ ಚಿತ್ರ, ಭೀಗಿ ಭೀಗಿ ರಾತುಮೆ, ಕಿಶೋರ್ ಕುಮಾರ್ ಮತ್ತೆ ಲತಾ ಮಂಗೇಶ್ಕರ್ ಜೋಡಿಯ ಈ ಪ್ರಣಯ ಗೀತೆ ಇವತ್ತಿಗೂ ಕೂಡ ಪ್ರೇಮಿಗಳಿಗೆ ಅಚ್ಚುಮೆಚ್ಚಿನ ಗೀತೆ ಅಂತಾನೆ ಹೇಳಬಹುದು. ಹೌದು, ನಿಮಿಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಬಿಸಿಲು ಇದೆ, ಆದ್ರೆ ಮಳೆ ಹಾಡುಗಳನ್ನ ಕೇಳಿಸಿ ಒಂಥರ ಮನಸ್ಸು ತಂಪು ಮಾಡಿದಿರಾ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಯಾರು ಇವರು? ಓಕೆ, ಮಂಜು ಗುಬ್ಬಚ್ಚಿ, ಥ್ಯಾಂಕ್ ಯು ಮಂಜು ಅಂತ ಹೇಳ್ತಾ, ಖಂಡಿತ ತಾಲ್ ಸಿನಿಮಾದ ಹಾಡನ್ನು ಕೇಳ್ದಿರಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿದರೆ, ಖಂಡಿತ ತಾಲ್ ಸಿನಿಮಾದ ಹಾಡು ಮಳೆಯ ಹಾಡುಗಳಿಗೆ ಒಂಥರ ಪರಿಪೂರ್ಣ ಅಂತ ಹೇಳ್ಬಹುದು. ನಾನು ಫಸ್ಟ್ ಮೊದಲಿನಲ್ಲಿ ಹೇಳಿದ್ದೆ, ಪ್ಯಾರ್ ಹುವಾ ಇಕರಾರ್ ಹುವಾ ಒಂಥರ ಈ ಮಳೆಯ ಹಾಡುಗಳಿಗೆ ಆಂಥಮ್ ಅಂತಲೇ ಹೇಳ್ಬೋದು. ಆರಂಭಿಕ ಹಂತದಲ್ಲಿ ಶುರುವಾದ ಹಾಡು, ಮತ್ತೆ ಥಾಲ್ ಸಿನಿಮಾ ಹಾಡು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಮಧುಮತಿ ಕರ್ಮಡಿ ಅವರು ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಸೌರಾಷ್ಟ್ರಪೇಟೆಯಿಂದ ಅಮರಾವತಿಯಿಂದ ಹರಿಕುಮಾರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಸಾಕಷ್ಟು ಜನರ ಸಂದೇಶ ಈಗಾಗಲೇ ತಲುಪಿದೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮತ್ತೆ ಕಿಶನ್ ರೋಷನ್ ಚೋಬರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದ್ದಾರೆ. ಹಂಪಸಾಗರದಿಂದ ಸುಭಾನ್ ಕೋರಿ, ಮುಕಂದ ರೂಪ, ಮತ್ತೆ ಎನ್ಆರ್ ಪ್ರಸಾದ್ ಅಖಿಲ ಸಂದೇಶನ ಕಳಿಸಿದರೆ. ಸುಧಾಮೂರ್ತಿ ಕೆಹಳಿಯಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ, ಜೊತೆಗೆ ಶುಭೋದಯ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಪುತ್ತೂರಿಂದ ವಿಲಿಯಂ ಅವರು ಸಂದೇಶನ ಕಳಿಸಿದರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ ಸರಿಯಾಗಿ 11:55 ರಘುನಾರಾಯಣ ಅವರು ಸಂದೇಶನ ಕಳಿಸಿದ್ದಾರೆ. ಎರಡು ದಿನಕ್ಕೆ ಮುಂಚೆ ಶನಿವಾರ ಭಾನುವಾರ ಒಳ್ಳೆ ಮಳೆ ಸುರಿತು, ಅವಾಗ ಈ ಹಾಡುಗಳನ್ನು ಕೇಳಿದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತ ಹೇಳಿದ್ರು. ಮತ್ತೆ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ಸದಾಶಿವ ಹುಲ್ಗೂರ್ ಅವರ ಸಂದೇಶ ತಲುಪಿದೆ, ಜೊತೆಗೆ ತಾಳ್ನ ಹಾಡು ಖುಷಿ ಕೊಡತ್ತೆ ಅಂತ ಹೇಳಿದ್ರು. ಮೇಘನಾಧೃತಿ ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ ಸಂದೇಶನ ಕಳಿಸಿದರೆ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ, ಮೈಸೂರು ರೋಡಿಂದ ಹಿಂದಿ ಹಾಡುಗಳು ಖುಷಿ ಕೊಡ್ತು ಅಂತ ಹೇಳಿದ್ದಾರೆ. ಮತ್ತೆ ಸರಸ್ವತಿ ಬಿಟಿಎಂ ಲೇಔಟಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಮಂಗಳ ಮೈಸೂರಿಂದ ಸಂದೇಶನ ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಮಯ 11:56. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: ಸ್ನೇಹಿತರೆ, ಇವತ್ತು ಮಧ್ಯಾಹ್ನ 4 ಗಂಟೆಗೆ ನಮ್ಮ ಎಫ್ ಎಂ ರೈನ್ಬೋದ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಕೆ.ಎ. ದಯಾನಂದ್ ಅವರು. ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಸಾಕಷ್ಟು ರಾಷ್ಟ್ರೀಯ ಸೇವಾ ಪುರಸ್ಕಾರಗಳು ಕೂಡ ಸಂದಿವೆ. ಇವರು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಕೂಡ ನೀವು ಪ್ರಶ್ನೆಗಳನ್ನು ಸಲ್ಲಿಸಬಹುದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ.

0: ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖ್ಯನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇರುವುದು ಜೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
0: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು, ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ದಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27 ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20 ಒಂದು ತಿಂಗಳ ಕೌಶಲ್ಯಾಭಿವೃದ್ದಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿಸ

0: ನಿಮ್ಮ ಮನರಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
1: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
0: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
2: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
0: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
3: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
4: ಆಕಾಶವಾಣಿ.
5: ಎಸ್, ಆಕಾಶವಾಣಿ ಎಫ್ ಎಂ ರೇಬೋ 101.3 ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಕೇಳೋದಕ್ಕೆ ಕಾರ್ಯಕ್ರಮ ರೆಡಿಯಾಗಿದ್ದೀರಾ? ನವಿಲುಗರಿ ನಾನಿದ್ದೀನಿ ನಿಮ್ಮ ಜೊತೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ನಾನು ಯಾವಾಗ ಬಂದಾಗಲೂ ಒಂದು ವಿಶೇಷ ಕಾರ್ಯಕ್ರಮ, ವಿಶೇಷ ವಿಷಯ ಅಥವಾ ವಿಭಿನ್ನವಾದ ವಿಷಯ ಅಂತ ಹೇಳ್ತಾ ಇರ್ತೀನಿ. ಆದರೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ತಂದಿರೋ ವಿಷಯ ನಮ್ಮೆಲ್ಲರ ಬದುಕಿಗೆ ತುಂಬ ತುಂಬ ಹತ್ತಿರವಾದದ್ದು. ನೆನಪುಗಳ ಮಾತು ಮಧುರ. ಹೌದ್ರಿ, ಹಳೆಯ ನೆನಪುಗಳು, ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಹೌದು, ಹಳೆಯ ನೆನಪುಗಳು ಯಾಕೆ ಅಷ್ಟೊಂದು ಅಮೂಲ್ಯವಾಗ್ತವೆ? ಅವು ಎಂಥ ನೆನಪುಗಳೇ ಆಗಿರಲಿ, ನೆನಪುಗಳು ಕೇವಲ ಬದುಕಿನ ಕಳೆದು ಹೋದ ಕ್ಷಣಗಳಲ್ಲ ಅಲ್ವಾ? ಅವು ನಮ್ಮ ಜೀವನದುದ್ದಕ್ಕೂ ಜೊತೆಗಿರುವಂಥ, ಏನು ಹೇಳ್ಬೋದು, ಸೋಲ್ಮೇಟ್ಸ್, ಆತ್ಮದ ಸಂಗಾತಿ ಅಂತ ಹೇಳ್ಬೋದಾ? ನಾವೆಲ್ಲರೂ ಯಾಕೆ ಹಳೆಯ ನೆನಪುಗಳನ್ನು ತುಂಬ ತುಂಬ ಇಷ್ಟಪಡ್ತೀವಿ? ಒಮ್ಮೆ ಯೋಚನೆ ಮಾಡಿ. ಹಳೆಯದು ಸ್ಕೂಲ್ ಬ್ಯಾಗು, ಅಥವಾ ನೀವು ಯಾವತ್ತೋ ಒಂದು 10 ರೂಪಾಯಿನ ಯಾವುದೋ ಒಂದು ಪರ್ಸಲ್ಲಿಟ್ಟು ಪರ್ಸ್ ಚೇಂಜ್ ಮಾಡಿ ಮಾಡಿ ಮಾಡಿ ಇನ್ಯಾವತ್ತೋ ಆ 10 ರೂಪಾಯಿ ಸಿಕ್ಬಿಟ್ಟು ಆಹಾ 10 ರೂಪಾಯಿ ಯಾವಾಗ ಇಟ್ಟೆ ಅಂತ ಜ್ಞಾಪಕ ಬರುತ್ತಲ್ಲ, ಆ ನೆನಪು. ಅಥವಾ ಚಿಕ್ಕವರಾಗಿದ್ದಾಗ ಅಜ್ಜಿ ಮನೆಯಲ್ಲಿ ಕಳೆದಂತಹ ಕ್ಷಣಗಳು, ಕ್ಯಾಸೆಟ್ ಪ್ಲೇಯರ್ಸ್, ಆಹಾ, ಮತ್ತು ನೀವು ತಗೊಂಡಂತಹ ಮೊದಲ ಸಂಬಳದ ಕ್ಷಣ ಇರಬಹುದು, ಮೊದಲನೇ ಕ್ರಶೋ ಪ್ರೀತಿನೋ, ವಾರೆ ವಾ, ಇವಾಗ ಜ್ಞಾಪಿಸ್ಕೋತಾ ಇದ್ದೀರಲ್ವ ನೀವೆಲ್ಲ. ಅಪ್ಪ ಮೊದಲು ಕೊಡಿಸಿದಂಥ ಸೈಕಲ್ ಇರ್ಬೋದು, ಅಮ್ಮನ ಅಡುಗೆ ಘಮ ಇರ್ಬೋದು, ಮಳೆಯ ದಿನಗಳಲ್ಲಿ ಕುಡಿದಂಥ ಬಿಸಿ ಬಿಸಿ ಚಾಯಿ ಕಾಫಿ ಏನಾದ್ರು ಆಗಿರ್ಬೋದು, ಅಥವಾ ರೋಡಲ್ಲಿ ನಿಂತ ನೀರಲ್ಲಿ ಕುಣ್ಕೊಂಡು ಪಚ್ ಪಚ್ ಅಂತ ಶಬ್ದ ಮಾಡ್ಕೊಂಡು ನೀರು ಹಾರಿಸ್ಕೊಂಡು ಮಜಾ ಮಾಡಿದ್ದು, ಆಹಾಹಾ, ಇವೆಲ್ಲ ನೆನಪಾದಾಗ ಯಾಕೆ ಮನಸ್ಸು ವಿಚಿತ್ರವಾಗಿ ಸಾಫ್ಟ್ ಆಗೋಗುತ್ತೆ? ಯೋಚನೆ ಮಾಡಿದ್ದೀರಾ? ಈಗ ನಮ್ಮ ಹತ್ರ ಅತ್ಯುತ್ತಮವಾದ ಹೈಫೈ ಮೊಬೈಲ್ ಇರುತ್ತೆ, ದೊಡ್ಡ ಮನೆ ಇದೆ, ಉತ್ತಮ ಸಂಬಳ ಬರ್ತಾ ಇರುತ್ತೆ, ಆದರೂ ಯಾಕೆ ಬಾಲ್ಯದ ಆ ಒಂದು ಸಂಜೆ ಇವತ್ತಿನ ಸಾವಿರಾರು ಸಂಜೆಗಳಿಗಿಂತ ಹೆಚ್ಚು ಸಂತೋಷವನ್ನು ಕೊಡುತ್ತೆ? ಇದಕ್ಕೆ ಉತ್ತರ ಗೊತ್ತಾ? ಗೊತ್ತಿದ್ದರೆ ಮೆಸೇಜ್ ಮಾಡಬಹುದು, ನಂಬರ್ ನಿಮಗೆ ಗೊತ್ತು, ಆದರೂ ನಾನು ಹೇಳ್ತೀನಿ 9480901 01.3 ಈ ಹಾಡು ನಿಮಗೋಸ್ಕರ.

ನಿಜ ಅಲ್ವಾ? ಇರೋದನ್ನ ಬಿಟ್ಬಿಟ್ಟು ಯಾವ್ದು ಇರಲ್ವೋ ಅಥವಾ ಯಾವ್ದು ಕಳೆದು ಹೋಗಿರುತ್ತೋ ಅದರ ಹತ್ತಿರಾನೇ ತುಡಿಯುತ್ತೆ ನಮ್ಮ ಮನಸ್ಸುಗಳು. ಹೌದು, ಇಷ್ಟಕ್ಕೂ ನೆನಪುಗಳ ಮಾತು ಯಾಕೆ ಇಷ್ಟೊಂದು ಮಧುರ? ಇದಕ್ಕೆ ಉತ್ತರ ಕೇವಲ ಭಾವನೆ ಮಾತ್ರ ಅಲ್ಲ ರೀ, ಇದಕ್ಕೆ ವಿಜ್ಞಾನ ಕೂಡ ಇದೆ, ಮನೋವಿಜ್ಞಾನನೂ ಇದೆ, ಜೀವನದ ತತ್ವ ಕೂಡ ಇದರ ಬೆನ್ನಾಗಿ ನಿಂತಿದೆ. ಇಷ್ಟಕ್ಕೂ ನೆನಪು ಅಂದರೆ ಏನು? ನಮ್ಮ ಮೆದುಳು ಒಂದು ಕ್ಯಾಮ್ರಾ ಅಲ್ಲ ಅಲ್ವಾ? ಅದು ಪ್ರತಿ ಕ್ಷಣನೂ ರೆಕಾರ್ಡ್ ಏನೆಲ್ಲ ನೋಡುತ್ತೋ ಅಥವಾ ಏನೆಲ್ಲ ಫೀಲ್ ಮಾಡುತ್ತೋ ಅದೆಲ್ಲವನ್ನೂ ರೆಕಾರ್ಡ್ ಮಾಡುವಂತಹ ಯಂತ್ರ ಕೂಡ ಅಲ್ಲ. ನಾವು ಅನುಭವಿಸಿದ ಪ್ರತಿಯೊಂದು ಘಟನೆಗಳಲ್ಲಿ ನಮ್ಮ ಭಾವನೆಗಳೊಂದಿಗೆ ಸಂಬಂಧ ಹೊಂದಿರುವಂಥ ಕ್ಷಣಗಳನ್ನು ಮಾತ್ರ ಮೆದುಳು ಆಳವಾಗಿ ಸಂಗ್ರಹಿಸಿ ಇಡುತ್ತೆ ಅಂತ ಹೇಳುತ್ತೆ ಮನೋಶಾಸ್ತ್ರ. ಅದಕ್ಕೆ ಒಂದು ಜಸ್ಟ್ ಆರ್ಡಿನರಿ ಸಿಂಪ್ಲೆಸ್ಟ್ ದಿನ, ಸಾಮಾನ್ಯ ದಿನ ನೆನಪಿರೋದಿಲ್ಲ. ಆದರೆ ಅದೇ ದಿನ ನೀವು ಮೊದಲ ಬಾರಿಗೆ ಯಾವುದಾದ್ರೂ ಒಂದು ರೇನ್ಬೋ ಏನೋ ಕಾಂಪಿಟೇಷನ್ ಮಾಡಿ ಪ್ರೈಸ್ ಕೊಟ್ಟಿದ್ರೆ, ಫಸ್ಟ್ ಟೈಮ್ ನೀವು ಬಹುಮಾನ ಗೆದ್ದಿದ್ರೆ, ಮೊದಲ ಬಾರಿ ಪ್ರೀತಿಯಲ್ಲಿ ಬಿದ್ದಿದ್ರೆ, ಅಥವಾ ಯಾರನ್ನಾದರೂ ತುಂಬ ಹತ್ತಿರದವರು ಅಥವಾ ತುಂಬ ಪ್ರೀತಿ ಪಾತ್ರರಾಗಿದ್ದವ್ರನ್ನ ನೀವು ಕಳ್ಕೊಂಡ್ಬಿಟ್ಟಿದ್ರೆ, ಆ ದಿನ ಜೀವಮಾನ ಇಡೀ ನೆನಪಿರುತ್ತೆ. ಯಾಕೆ ಗೊತ್ತಾ? ಭಾವನೆ ಮತ್ತು ನೆನಪುಗಳು ಒಂದಕ್ಕೊಂದು ಜೋಡಿಯಾಗಿವೆ. ವೆಲ್, ಹಾಗಾದರೆ ಮನೋವಿಜ್ಞಾನ ಇದ್ರ ಬಗ್ಗೆ ಏನು ಹೇಳುತ್ತೆ? ಈ ಮನೋವಿಜ್ಞಾನದಲ್ಲಿ ಒಂದು ಸುಂದರ ಪದ ಇದೆ, ನಾಸ್ಟಾಲ್ಜಿಯಾ ಅಂತ. ಕೇಳಿರ್ತೀರ ಅಲ್ವಾ? ಬಹುಶಃ ಕನ್ನಡದಲ್ಲಿ ಇದನ್ನ ಏನೋ ಹೇಳಬಹುದು ಅಂದರೆ ಹಳೆಯ ದಿನಗಳ ಸಿಹಿ ಹಂಬಲ ಅಂತ ಹೇಳ್ಬೋದಾ? ಹಿಂದೆ ಇದನ್ನ ಒಂದು ಕಾಯಿಲೆ, ಇದೇನು ಯಾವಾಗಲೂ ಹಳೇ ಇದರಲ್ಲೇ ಬದುಕೋದು ಅಂತ ಭಾವಿಸಲಾಗ್ತಿತ್ತು. ಆದರೆ ಈಗ ಮನೋವಿಜ್ಞಾನ ಹೇಳೋದೇ ಬೇರೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ನಾಸ್ಟಾಲ್ಜಿಯಾ ಅನ್ನೋದು ಒಂದು ಔಷಧಿಯಾಗಿ ಹಾಗೆ ಕೆಲಸ ಮಾಡುತ್ತಂತೆ. ಅದು ಒತ್ತಡ ಕಡಿಮೆ ಮಾಡುತ್ತೆ, ಒಂಟಿತನವನ್ನ ಕಡಿಮೆ ಮಾಡುತ್ತೆ, ಜೀವನಕ್ಕೆ ಒಂದು ಅರ್ಥ ಅಥವಾ ಬೆಲೆಯನ್ನ ಕೊಡುತ್ತಂತೆ, ನಮ್ಮನ್ನ ನಮ್ಮೊಂದಿಗೆ ಮರು ಜೋಡಣೆ ಮಾಡುತ್ತೆ ಅನ್ನೋದನ್ನ ಇವತ್ತು ವಿಜ್ಞಾನ ಪ್ರೂವ್ ಮಾಡಿದ್ದಾರೆ.

ನಿಮ್ಮ ಮೊಟ್ಟ ಮೊದಲ ಬೆಸ್ಟ್ ಫ್ರೆಂಡ್ ಯಾರು, ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಹೇಳ್ತೀರಾ? ಮೆಸೇಜ್ ಮಾಡಿ 9480901013 ಗೆ ನಿಮ್ಮ ಸಂದೇಶಗಳು ಹರಿದು ಬರಲಿ.

ಹೌದಲ್ವಾ, ನೆನಪುಗಳ ಮಾತು ನಿಜವಾಗ್ಲೂ ಮಧುರ. ಆ ನಾಸ್ಟಾಲ್ಜಿಕ್ ಫೀಲಿಂಗ್ ಬಂದುಬಿಟ್ರೆ ಆಹಾ, ದಿನವೆಲ್ಲ ಒಂಥರ ಫ್ಯಾಂಟಾಸ್ಟಿಕ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಹೌದು, ಈ ನಾಸ್ಟಾಲ್ಜಿಯ ಕುರಿತು ನಮ್ಮ ಮೆದುಳಿನ ವಿಜ್ಞಾನ ಏನು ಹೇಳುತ್ತೆ, ಎಷ್ಟೊಂದು ಸಲ ನಿಮಗೂ ಅನಿಸಿರ್ಬೋದಲ್ವಾ. ಫಾರ್ ಎಕ್ಸಾಂಪಲ್, ಈಗ ಪ್ಲೇ ಮಾಡಿದಂತಹ ಒಂದು ಎರಡು ಮೂರು ಸಾಂಗ್ ಕೇಳಿದ ತಕ್ಷಣ ನಿಮಗೆ ಏನೋ ನನ್ನ ಕಾಲೇಜ್ ಡೇಸ್ಗೆ ವಾಪಸ್ ಹೋದಾಗ ಆಯಿತು ಅಂತ ಅನ್ನಿಸ್ಬೋದು. ಅಥವಾ ನಿಮ್ಮ ಹುಡುಗಿನೋ ನಿಮ್ಮ ಹುಡುಗನ ಜೊತೆನೋ ಎಲ್ಲೋ ಒಂದು ಕಡೆ ಹೋಗಿ ಐಸ್ ಕ್ರೀಮು ತಿನ್ಕೊಂಡು ಬಂದಿದ್ದು ನೆನಪಾಗ್ಬೋದು. ಏನೋ ಒಂದು ಹಳೆಯದು ಟ್ರಿಗರ್ ಆಗುತ್ತೆ ಅಲ್ವಾ. ಇದು ಹೇಗೆ ಸಾಧ್ಯ? ನಮ್ಮ ಮೆದುಳಿನಲ್ಲಿ ಹಿಪೋಕ್ಯಾಂಪಸ್ ಅನ್ನುವಂತಹ ಭಾಗ ನೆನಪುಗಳನ್ನು ಸಂಗ್ರಹಿಸುತ್ತಂತೆ. ಹಾಗೆಯೇ ಅಮಿಗ್ಡಾಲಾ ಎಂಬ ಅನ್ನುವಂತಹ ಭಾಗ ಭಾವನೆಗಳನ್ನು ನಿರ್ವಹಿಸುತ್ತೆ. ಆದರೆ ಸ್ವಾರಸ್ಯ ಏನು ಗೊತ್ತಾ, ಎರಡೂ ಭಾಗಗಳು ಸೇರಿ ಒಟ್ಟಿಗೆ ಕೆಲಸ ಮಾಡುತ್ತವೆ. ಅದಕ್ಕೆ ಒಂದು ಹಾಡೋ ಅಥವಾ ಯಾವುದೋ ಒಂದು ಘಮ ಸುವಾಸನೆ, ಒಂದು ಮಳೆ, ಒಂದು ಫೋಟೋ, ಯಾವುದೋ ಒಂದು ಮೂವಿಯ ಯಾವುದೋ ಒಂದು ಡೈಲಾಗ್ ಪಕ್ಕಂತ ಕ್ಷಣಾರ್ಧದಲ್ಲಿ ನಮ್ಮನ್ನು 10, 20, 30 ವರ್ಷ ಹಿಂದಕ್ಕೆ ಕರ್ಕೊಂಡು ಹೊರಟೋಗ್ಬಿಡ್ಬೋದು ಅಲ್ವಾ. ಯೋಚನೆ ಮಾಡಿ, ಅಮ್ಮ ಮಾಡ್ತಿದ್ದಂತಹ ಸಾಂಬಾರ್ ವಾಸನೆ ಇರ್ಬೋದು, ಅಥವಾ ಅಜ್ಜಿ ಮನೆಯಲ್ಲಿ ಆಟ ಆಡ್ತಿದ್ದಾಗ ಬರ್ತಿದ್ದಂತಹ ಆ ಮಣ್ಣಿನ ವಾಸನೆ, ಅಥವಾ ಒಂದು ಹೊಸ ಪುಸ್ತಕ ತೆಗೆದಾಗ ಆ ಹೊಸ ಹಾಳೆಗಳ ಘಮ ಏನಿರುತ್ತೆ ಅದು, ಇವು ಯಾತಕ್ಕೆ ನಮ್ಮನ್ನು ಭಾವುಕರನ್ನಾಗಿಸುತ್ತೆ? ಯಾಕಂದರೆ ವಾಸನೆಯ ಮಾಹಿತಿ ನೇರವಾಗಿ ಭಾವನೆಗಳ ಭಾಗಕ್ಕೆ, ಮೆದುಳಿನಲ್ಲಿ ಭಾವನೆಗಳ ಭಾಗ ಏನಿದೆ ಅಲ್ಲಿಗೆ ಹೋಗುತ್ತಂತೆ. ಆದ್ದರಿಂದ ವಾಸನೆಗಳು ಅತ್ಯಂತ ಶಕ್ತಿಶಾಲಿ ನೆನಪಿನ ಅಲೆಗಳನ್ನು ಎಬ್ಬಿಸುತ್ತೆ ಅಂತ ಹೇಳುತ್ತೆ ಮನೋವಿಜ್ಞಾನ. ಒಂದು ಕೆಲಸ ಮಾಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಅತ್ಯಂತ ಹಳೆಯ ವಸ್ತುವನ್ನು ನೋಡಿ, ಅದಕ್ಕೇನಾದರೂ ಕಥೆ ಇದೆಯಾ ಅಂತ ಯೋಚನೆ ಮಾಡಿ. ಇದ್ದರೆ ನಮಗೂ ಬರೆದು ತಿಳಿಸಿ. ಆದರೆ ಈಗ ಸದ್ಯಕ್ಕೆ ಯಾವುದೋ ಒಂದು ವಸ್ತು ಇರ್ಬೋದು, ಒಂದು ಜಾಗ ಇರ್ಬೋದು, ಅಥವಾ ನಿಮ್ಮಿಷ್ಟದ ಒಂದು ಫಿಲ್ಮ್ ಇರ್ಬೋದು, ನಿಮ್ಮ ಹಳೆಯ ನೆನಪನ್ನು ಯಾವುದು, ಯಾಕೆ, ಹೇಗೆ ಕೆಣಕುತ್ತೆ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ಹೇಳ್ತೀರಾ? ಮೆಸೇಜ್ ಮಾಡೋ ನಂಬರ್ ಗೊತ್ತಲ್ಲ, 9480901013. ಈಗ ಸದ್ಯಕ್ಕೆ ಈ ಹಾಡು ಕೇಳಿ, ಎಂಜಾಯ್ ಸೇ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆಲ್ ರೈಟ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲದಕ್ಕೂ ಅಪ್ಲೈ ಆಗೇ ಆಗುತ್ತೆ ಅಲ್ವಾ? ನಾವೇನು ನಮ್ಮ ಹಳೆಯದನ್ನ ಜ್ಞಾಪಿಸ್ಕೊಂಡು ಆಹಾ ಓಹೋ ಅಂತ ಇರ್ತೀವಿ. ಆದರೆ ನೀವು ಯೋಚನೆ ಮಾಡಿದ್ದೀರಾ, ಎಷ್ಟೊಂದು ಜನ ಹಿರಿಯರು ಅವಾಗವಾಗ ಒಂದು ಮಾತು ಹೇಳ್ತಾ ಇರ್ತಾರೆ, ನಮ್ಮ ಕಾಲನೇ ಚೆನ್ನಾಗಿತ್ತು, ಕಾಲ ಕೆಟ್ಟೋಯ್ತು ಅಂತ. ಇದು ಒಂಥರ ತುಂಬ ಕುತೂಹಲಕಾರಿಯಾದ ಪ್ರಶ್ನೆ. ಆದರೆ ಖಂಡಿತ ಇಲ್ಲ, ಖಂಡಿತ ಕಾಲ ಕೆಟ್ಟಿಲ್ಲ. ಮನುಷ್ಯನ ಮೆದುಳು ಕೆಟ್ಟ ಅನುಭವಗಳನ್ನು ನಿಧಾನವಾಗಿ ಮರೆತು ಒಳ್ಳೆಯ ಅನುಭವಗಳನ್ನು ಹೆಚ್ಚು ಉಳಿಸ್ಕೊಳ್ಳುವಂತಹ ಗುಣ ಹೊಂದಿದೆಯಂತೆ, ಗೊತ್ತಾ? ಇದನ್ನು ರೋಸಿ ರೆಟ್ರೋಸ್ಪೆಕ್ಷನ್ ಅಂತ ಕರೀತಾರೆ. ಅಂದರೆ ಹಿಂದಿನ ಕಳೆದು ಹೋದ ಬದುಕನ್ನು ನಿಜಕ್ಕಿಂತಲೂ, ಅಂದರೆ ವಾಸ್ತವಕ್ಕಿಂತಲೂ ಹೆಚ್ಚು ಸುಂದರವಾಗಿ ನೆನಪಿಸ್ಕೊಳ್ಳೋದು. ಆದರೆ ಅದಕ್ಕೆ ಆ ಕಾಲದಲ್ಲಿ ಅನುಭವಿಸಿದ ಕಷ್ಟಗಳು ಇವತ್ತು ಅದ್ಭುತ ಕಥೆಗಳು ಅಥವಾ ಏನೋ ನಾನು ಅಚೀವ್ ಮಾಡಿದ್ದೀನಿ ಅನ್ನುವಂತಹ ಒಂದು ಹೆಮ್ಮೆಯನ್ನು ನಮಗೆ ತಂದುಕೊಡುತ್ತೆ ಹಳೆಯ ಕೆಲವು ನೆನಪುಗಳು. ಹಾಗಿದ್ರೆ ಯಾಕೆ ವಯಸ್ಸಾಗ್ತಿದ್ದ ಹಾಗೇನೆ ನೆನಪುಗಳು ಹೆಚ್ಚಾಗ್ತಾ ಹೋಗತ್ವೆ ಹಳೆ ನೆನಪುಗಳು? ಯೌವನದಲ್ಲಿ ನಾವು ಭವಿಷ್ಯವನ್ನು ಕಟ್ಕೋತಾ ಇರ್ತೀವಿ, ತುಂಬ ಬ್ಯುಸಿ ಇರ್ತೀವಿ, 9 to 5 ಜಾಬಲ್ಲಿ ಮುಳುಗು ಹೋಗ್ಬಿಟ್ಟಿರ್ತೀವಿ, ಭವಿಷ್ಯದ ಚಿಂತೆಯಲ್ಲಿರ್ತೀವಿ. ವಯಸ್ಸಾಗ್ತಾ ಆಗ್ತಾ ಮಾಡೋದಕ್ಕೆ ಕೆಲಸಗಳು, ಅಂದರೆ ಈ ಬಾಹ್ಯ ಪ್ರಪಂಚದಲ್ಲಿ ಮಾಡುವಂತಹ ಕೆಲಸಗಳು ಕಡಿಮೆ ಆಗ್ತಾ ಬರುತ್ತೆ. ಹಿಂದೆ

ಕಳೆದು ಹೋದ ಬದುಕನ್ನ ಅಥವಾ ದಿನಗಳನ್ನ ನಾವು ವಾಪಸ್ ಯೋಚಿಸ್ಕೊಳ್ತೀವಿ. ಯಾಕೆಂದ್ರೆ ಮನುಷ್ಯ ವಯಸ್ಸಾಗ್ತಿದ್ದ ಹಾಗೆ ತನ್ನ ಬದುಕಿಗೆ ಅರ್ಥ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಬಹುಶಃ ಆಗ ಅವನು ತನ್ನಂತಾನೆ ಪ್ರಶ್ನಿಸ್ಕೋತಾನೆ, ನಾನು ಯಾರು, ನಾ ಎಲ್ಲಿಂದ ಬಂದೆ, ನನ್ನ ಬದುಕು ಹೇಗಿತ್ತು. ಈ ಪ್ರಶ್ನೆಗಳಿಗೆ ಉತ್ತರ ನೆನಪುಗಳಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಅಥವಾ ನಮ್ಮ ಬಗ್ಗೆ ಯಾರಾದರೂ ಒಂದು ಬಯೋಗ್ರಫಿ ಬರೆದು ಪ್ರಿಂಟ್ ಹಾಕ್ಸಿ ಎಲ್ರಿಗೂ ಕೊಡಬೇಕು, ಅದನ್ನು ನಾವೇ ಕೂತ್ಕೊಂಡು ಓದಬೇಕು ಅಲ್ವಾ. ಹಾಗೆ ನೋಡಿದ್ರೆ ನೆನಪುಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತಂತೆ. ಹೀಗೆ ಯೋಚನೆ ಮಾಡಿ, ನಿಮ್ಮಲ್ಲಿರೋ ನೆನಪುಗಳನ್ನು ಒಮ್ಮೆ ತೆಗೆದು ಹಾಕಿಬಿಟ್ರೆ ನೀವು ಯಾರು, ಅಕಸ್ಮಾತ್ ನಿಮ್ಮ ಹೆಸರೇನೋ ನೆನಪಿರಬಹುದು, ಅದು ಬಿಟ್ಟುಬಿಟ್ರೆ ನಿಮ್ಮ ಜೀವನಕ್ಕೆ ಒಂದು ಕಥೆನೇ ಇಲ್ಲ ಅನ್ನೋ ಹಾಗೆ ಆಗ್ಬಿಡುತ್ತೆ ಅಲ್ವಾ. ನಮ್ಮ ವ್ಯಕ್ತಿತ್ವ ಅಂದರೆ ನಾವು ಅನುಭವಿಸಿದ ಕಥೆಗಳ ಸಾರಾಂಶ. ಹೀಗಾಗಿ ನೆನಪುಗಳಿಲ್ಲದ ಜೀವನ ಬೇರುಗಳೇ ಇಲ್ಲದ ಮರದಂತೆ. ಹೇ, ಈ ಪ್ರಶ್ನೆಗೆ ಉತ್ತರ ಕೊಡಿ ಆಯ್ತಾ. ಬಾಲ್ಯದಲ್ಲಿ ನಿಮ್ಮನ್ನು ಹೆಚ್ಚು ಗದರಿಸ್ತಾ ಇದ್ದಿದ್ದ ಯಾರು, ಬೈತಾ ಇದ್ದಿದ್ದ ಯಾರು, ಅಪ್ಪನ ಅಮ್ಮನ ಅಥವಾ ಅಜ್ಜಿನ, ಪಿ ಟಿ ಟೀಚರ, ಪಕ್ಕದ ಮನೆಯವರ, ಇನ್ಯಾವುದೋ ಹುಡುಗಿನ ಹುಡುಗನ, ಐ ಡೋಂಟ್ ನೋ, ಯಾರಾದರೂ ಆಗಿರಲಿ, ಯಾರು ಅಂತ ತಿಳಿಸಿ. ಮತ್ತು ಈಗ ಅವರ ಬಗ್ಗೆ ನಿಮಗೆ ಏನು ಭಾವನೆ ಇದೆ ಅನ್ನೋದನ್ನು ತಿಳಿಸಿ. ಮೆಸೇಜ್ ಮಾಡಬೇಕಾಗಿರೋ ನಂಬರ್ 9480901013. ಈಗ ಮುಂದೆ ಬರುವಂತಹ ಹಾಡು ಮೊನ್ನೆಯಷ್ಟೇ ನಾವು ಕಳ್ಕೊಂಡ್ವಲ್ಲ, ನಮ್ಮ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರ್ತಿರೋದು. ಈ ಗೀತೆ ಅವರಿಗೇ ಸಮರ್ಪಿಸೋಣ ಅಲ್ವಾ.

ಆಲ್ ರೈಟ್, ವೆಲ್ಕಮ್ ಬ್ಯಾಕ್. 12:36:17 ಈ ಹೊತ್ತಿನಲ್ಲಿ ನೀವಿನ್ನು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು ನವಿಲುಗರಿ ಕಾರ್ಯಕ್ರಮವನ್ನು. ನವಿಲುಗರಿಯಲ್ಲಿ ಮಾತಾಡ್ತಾ ಇದ್ದೀವಿ ನೆನಪುಗಳ ಮಾತು ಮಧುರ. ಹೌದು, ನೆನಪುಗಳು ಯಾಕೆ ಇಷ್ಟು ನಮ್ಮನ್ನು ಕಾಡುತ್ತವೆ, ನೆನಪುಗಳು ಯಾವಾಗಲೂ ಸಿಹಿ ಸಿಹಿಯಾಗಿರುತ್ತೆ ಯಾಕೆ ಅಂತ ನಮ್ಮ ಜೊತೆ ಇದ್ದಾರೆ ಒಬ್ಬರು ಎಕ್ಸ್ಪರ್ಟ್ ಇದ್ರ ಬಗ್ಗೆ ಮಾತಾಡೋದಕ್ಕೆ, ಶ್ರೀಮತಿ ಕಪಿಲಾ ಶ್ರೀಧರ್ ಅವರು, ಸಮಾಲೋಚನಾ ಮನೋವಿಜ್ಞಾನಿ. ಹಾಗೆ ಇವರು ಯುನಿಸೆಫ್ ಪ್ರಮಾಣಿತ SFA ತರಬೇತಿದಾರರು, ಪ್ರತಿಭಾವಂತ ಭೂವಿಜ್ಞಾನಿ, ಹಾಗೆ ಲೇಖಕರು. ಸದ್ಯಕ್ಕೆ ಅವರು ಅರಿವಿನ ಹರಿವು ಅನ್ನುವಂತಹ ಸಾಮಾನ್ಯ

0: ಸಾಮಾನ್ಯ ಜನರೊಂದಿಗೆ ಸಂವಾದ ನಡೆಸ್ತಾ ಜೀವನದಲ್ಲಿ ಆರೋಗ್ಯಕರ ಮಾನಸಿಕ ದೃಷ್ಟಿಕೋನವನ್ನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಮೇಡಮ್?
1: ನಮಸ್ಕಾರ.
0: ಮೇಡಮ್, ಇದು ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ನಿಮ್ಮ ಒಂದು ಪುಟಾಣಿ ಪ್ರೊಫೈಲ್ ಕೇಳಿದ್ರೆ ಎರಡು ಅಕ್ಷರದ ಎರಡು ಸಾಲಲ್ಲಿ ಕಳಿಸಿದ್ರಲ್ಲ, ಭೂವಿಜ್ಞಾನಿ ಹೌದು, ಮನೋವಿಜ್ಞಾನಿನೂ ಹೌದು, ಏನಿದು ಗೊತ್ತಾಗ್ತಾ ಇಲ್ಲ.
1: ಅಂದ್ರೆ ನಮ್ಮೆಲ್ರಿಗೂ ಗೊತ್ತಾಗೋದೇನು ಅಂದ್ರೆ, ಭೂಮಿ ಅಂದ ತಕ್ಷಣ ಅವಳನ್ನ ತಾಯಿ ಅಂತೀವಿ.
0: ಕರೆಕ್ಟ್.
1: ಹಾಗೆ ಮನಸ್ಸು ಕೂಡ ಒಂದು ಭೂಮಿನೇ ಅಂತ ಅನ್ನೋದನ್ನ ನನ್ ಬದುಕು ತೋರಿಸ್ತು. ಮೊದಲಿಗೆ ನಾನು ಭೂವಿಜ್ಞಾನಿ ಆಗಿದ್ದೆ, ಆ ನಂತರ ಮನೋವಿಜ್ಞಾನ ಕೂಡ ನಾನು ವೈಜ್ಞಾನಿಕವಾಗಿ ಅದರದ್ದು ಓದು ನಡೆಸಿದೆ. ಭೂಮಿ ಕೂಡ ಮನಸ್ಸಿನ ಹಾಗೆ, ಮನಸ್ಸು ಕೂಡ ಭೂಮಿ ಹಾಗೆ ಅಂತ ಅಂದ್ಕೊಳ್ಳುವಂತ ಒಂದು ಸುಯೋಗ ನನಗೆ ಬದುಕು ಕಲ್ಪಿಸ್ಕೊಟ್ಟಿದೆ.
0: ಸೋ ನೈಸ್. ಹಾಗೆ ನೀವು ಸುಮ್ಮನೆ ಏನೋ ಮಾತಿಗೆ ಭೂವಿಜ್ಞಾನಿ ಅಲ್ಲ, ಚಿನ್ನದ ಪದಕವನ್ನ ಪಡ್ಕೊಂಡ್ರಿ ಮೈಸೂರು ಯೂನಿವರ್ಸಿಟಿನಲ್ಲಿ, ಪ್ರತಿಭಾವಂತ ಭೂವಿಜ್ಞಾನಿ. ಈ ನೆನಪುಗಳು ಬಂದಾಗ, ಓ ನಾನು ಚಿನ್ನದ ಪದಕ ಪಡ್ಕೊಂಡೆ, ಸ್ಟೇಜ್ ಮೇಲೆ ಹೋಗಿ ಕಾನ್ವೊಕೇಶನ್ ಅಲ್ಲಿ ರಿಸೀವ್ ಮಾಡದ್ನಲ್ಲ ಅಂತ ನೆನಪಿಸ್ಕೊಂಡ್ರೆ ನಿಮಗೆ ಇವಾಗ ಎಷ್ಟು ಹೆಮ್ಮೆ ಖುಷಿ ಕೊಡುತ್ತೆ?
1: ಖಂಡಿತ. ಇವತ್ತಿನ ನಮ್ಮ ಏನ್ ಟಾಪಿಕ್ ಇದೆ, ಕಾಡು ನೆನಪುಗಳು, ಅದರಲ್ಲಿ ನಮ್ಮನ್ನ ಕಾಡುತ್ತೆ ಅಂತ ಅಂದ ತಕ್ಷಣ ನಾನು ಮೊದಲು ಭೂವಿಜ್ಞಾನಿಯಾಗಿ ನೀವು ಕೇಳಿದ ಕಾನ್ವೊಕೇಶನ್ ಯೋಚನೆ ಮಾಡಿದ್ರೆ, ನನಗೆ ಕೊಟ್ಟ ಖುಷಿಗಿಂತ ಅದು ನನ್ನ ಕುಟುಂಬಕ್ಕೆ, ನಮ್ಮ ಅಪ್ಪ ಅಮ್ಮ ತಂಗಿ ತಮ್ಮನ ಕೊಟ್ಟ ಖುಷಿ ತುಂಬಾ ದೊಡ್ಡದು. ನಮ್ಮವರ ಜೊತೆಗೆ ಸೇರ್ಕೊಳ್ಳೋದಿದೆಯಲ್ಲ ನೆನಪುಗಳು, ಅದಕ್ಕೆ ವಿಶಿಷ್ಟವಾಗಿರುವಂತ ಒಂದು ಪರಿಮಳನೂ ಇರುತ್ತೆ. ಆ ಪರಿಮಳದಿಂದಾನೇ ಬಹುಶಃ ನಾವೆಲ್ಲರೂ ನಮ್ಮ ಬದುಕನ್ನ ಸಹ್ಯ ಅಂತ ಅನ್ಕೊಂಡು ಮುಂದಕ್ಕೆ ಹೋಗೋದು ಅದ್ಭುತವಾದ ನೆನಪದು.
0: ಹೇಳಿ ಮೇಡಮ್, ಯಾತಕ್ಕೆ ವಯಸ್ಸಾಗ್ತಾ ಆಗ್ತಾನೆ ಈ ತರ ಹಳೆ ನೆನಪುಗಳು ಕಾಡತ್ತಾ? ಎಲ್ಲರೂ ಸಣ್ಣ ವಯಸ್ಸವರು ಹಳೇದನ್ನ ಜ್ಞಾಪಿಸ್ಕೊಳ್ತಾರ, ಮೇ ಬಿ ಟೀನೇಜರ್ಸ್ ಅವರೂ ಹಳೇದ್ ನಾನು ಚಿಕ್ಕವಳಾಗಿದ್ದಾಗ ಹಿಂಗಿದ್ದೆ ಅಂತ ಹೇಳ್ಕೋತಾರ, ಅದು ಖುಷಿ ಕೊಡತ್ತಾ? ಏನು ಇದರ ರಹಸ್ಯ?
1: ಆಕ್ಚುಲಿ ಈ ನಿಮ್ಮ ಈ ಶೀರ್ಷಿಕೆ ತುಂಬಾ ಚೆನ್ನಾಗಿದೆ, ಕಾಡುವ ನೆನಪುಗಳು ಅಂತ ನೀವು ಹೇಳಿದ್ರಿ. ಅಂದ್ರೆ ಕಾಡುತ್ತೆ ಅಂತಂದ್ರೆ ನಮ್ಮನ್ನ ಅದು ಹೇಗ್ ಕಾಡುತ್ತೆ? ಅದು ಬೇರೆ ಬೇರೆ ರೀತಿನಲ್ಲಿ ಇರ್ಬೋದು. ಅದು ಖುಷಿ ಇರ್ಬೋದು, ದುಃಖ ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೊಂದು ಪದ ಹೇಳಿದ್ರಿ, ನಾಸ್ಟಾಲ್ಜಿಕ್ ಅಂತಾನು ಕೂಡ ಹೇಳಿದ್ರಿ, ಹಳೆಯದನ್ನ ಎಳ್ಕೊಂಡು ಬರ್ತೀವಿ ಅಂತ. ಅಂದ್ರೆ ನಮ್ಮ ಒಂದು ಸಣ್ಣದಾಗಿರುವಂತ ಪುಟ್ಟ ಒಂದು ಮನೋವೈಜ್ಞಾನಿಕವಾದಂತಹ ಒಂದು ದೃಷ್ಟಿಕೋನ ನಿಮಗ್ ಮೊದ್ಲು ಹೇಳ್ಬಿಡ್ತೀನಿ. ಇದ್ರೆ ಎಲ್ರಿಗೂ ನೆನಪು ಬರುತ್ತೆ. ಅಂದ್ರೆ ಚಿಕ್ಕ ಮಗು ಕೂಡ ನಮ್ಮಲ್ಲಿ, ಅಂದ್ರೆ ನಮ್ಮ ಅಧ್ಯಾತ್ಮದಲ್ಲಿ ಹೇಳ್ತೀವಿ, ನಾವು ಹಳೆಯ ಜನ್ಮಗಳ ನೆನಪನ್ನ ಕೂಡ ಮಗು ನೆನಪಿಸ್ಕೊಂಡು ನಗತ್ತೆ ಅಳತ್ತೆ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಮುಂದಕ್ಕೆ ಬರ್ತಾ ಹೋದ್ರೆ ನಾವು ಒಂದು 3-4 ವರ್ಷದ ಮಗುವಿನಿಂದ ಅದರ ನೆನಪುಗಳು ಹಳೆಯ ನೆನಪುಗಳು ಅಂತ ಏನಿರುತ್ತೆ ಅದ್ರೊಳಗಡೆ, ಅಂದ್ರೆ ಏನೇನ್ ರಿಜಿಸ್ಟರ್ ಆಗ್ತಾ ಇರುತ್ತೆ, ಕೆಲವೊಂದು ಮಾತ್ರ ಅದಕ್ಕೆ ನೆನಪಕ್ಕೆ ಬರ್ತಾ ಇರುತ್ತೆ. 5ನೇ ವರ್ಷದ ನಂತರ ಇದು ನಮ್ಮೊಳಗಡೆಗೆ ದಾಖಲಾಗೋದಕ್ಕೆ ಶುರು ಆಗುತ್ತೆ. ಒಂದು ಪುಟ್ಟ ಮನೋವೈಜ್ಞಾನಿಕ ಮಾಡೆಲ್ ನ ನಾವು ಯೋಚನೆ ಮಾಡೋದಾದ್ರೆ, ನಮ್ಮ ಮಿದುಳಿನ ಒಳಗಡೆಗೆ ಅಮಿಗ್ಡಲಾ ಅಂತ ಒಂದು ಜಾಗ, ಅದು ಅಲ್ಲಿ ನಮ್ಮ ಎಲ್ಲ ಇದರ ಕೇಂದ್ರ ಇರುತ್ತೆ. ನೋವಿನ ಕೇಂದ್ರ ಅಂದ್ರೆ ಅನುಭವದ ಕೇಂದ್ರ ಅದು ಒಂದು. ನಮಗೆ ಅಲ್ಲಿ ಸೆಕ್ರೆಷನ್ಗಳು ಏನ್ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಇದೆಲ್ಲ ನಮ್ಮ ವಂಶವಾಹಿಗಳು ಮತ್ತೆ ಪರಿಸರ ಇದರಿಂದ
0: ನಿರ್ಧಾರ ಆಗುತ್ತೆ.
1: ಸೊ ನಾವು ಕೆಲವರು ಭಾವುಕರಾಗಿರ್ತಾರೆ, ಅವ್ರಿಗೆ ನೆನಪುಗಳು ಭಾರ ಆಗ್ಬಹುದು, ಅಥವಾ ಅವ್ರಿಗೆ ಖುಷಿ ಆದಾಗ ಸುಮ್ಮನೆ ಕುಣಿದ್ ಕುಪ್ಪಳಿಸಬಹುದು ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಹಾಗಲ್ಲ. ಆ ಭಾವ ಕೇಂದ್ರ ಸ್ವಲ್ಪ ಜಾಗೃತವಾಗಿರೋರ್ಗೆ ಏನಾಗುತ್ತೆ ಅಂತಂದ್ರೆ, ಹೊರಗಡೆ ಪ್ರಪಂಚದಲ್ಲಿ ಅವ್ರು ಅದನ್ನ ಹೇಗ್ ತೋರಿಸ್ಬೇಕು ಅಂತ ಅನ್ನೋದನ್ನ ಆಯ್ಕೆ ಮಾಡ್ಕೋತಾರೋ ಹಾಗೆ ಅವ್ರ ಮನಸ್ಸಿನಲ್ಲಿ ನೆನಪುಗಳು ದಾಖಲಿಸ್ತಾ ಹೋಗ್ತಾರೆ. ಕೆಲವ್ರನ್ನ ನೋಡ್ತೀವಿ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ಅನ್ಸುತ್ತೆ, ಹಾಗಾದ್ರೆ ಅವ್ರಿಗೇನು ನೆನಪು ಬರಲ್ವಾ, ಅಥವಾ ಅವ್ರು ಕಂಟ್ರೋಲ್ ಮಾಡ್ಕೊಂಡಿದಾರ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಇಲ್ಲ, ಅವರಿಗೂ ನೆನಪುಗಳು ಬರುತ್ತೆ. ಆದ್ರೆ ಅವರು ಅದನ್ನ ತಮಗೆ ಬೇಕಾದ ಹಂಗೆ ಕರ್ಕೊಂಡು ಬರೋದಿಕ್ಕೆ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇರೋದೇನು ಅಂದ್ರೆ, ಅಭ್ಯಾಸ ಅನ್ನೋದು ಮನುಷ್ಯನ ನೆನಪುಗಳನ್ನ ಹೇಗೆ ಅವನು ದಾಖಲಿಸ್ಕೊಳ್ತಾನೆ ಮತ್ತೆ ಪ್ರತಿಫಲಿಸ್ತಾನೆ ಅನ್ನೋದನ್ನ ತೋರಿಸುತ್ತೆ ಅಂತ.
0: ಓಕೆ. ಅಂದ್ರೆ ಬಹುಶಃ ನಾವು ನೆನಪನ್ನ ನೆನಪು ಮಾಡ್ಕೊಳ್ಳೋಕು ಒಂದು ಪರಿಣಿತಿ ಬೇಕು ಅಂತ ಹೇಳ್ತೀರಾ? ಟ್ರೈನಿಂಗ್ ಕೊಡ್ಬೇಕು ನಮ್ಮ ಮನಸ್ಸಿಗೆ.
1: ವೈಜ್ಞಾನಿಕ ಕಾರಣ ಇದ್ದೇ ಇದೆ. ಈ ಅಭ್ಯಾಸನ ನಾವೇನ್ ಕರಿತೀವಿ ಈಗ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಬ್ರಾಹ್ಮಿ ಅಭ್ಯಾಸ ಅಂತ ಹೇಳೋದು ಇದನ್ನೇನೆ. ಇದಕ್ಕೆ ನಾವು ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ವಿಭಾಗೀಕರಣ ಒಳಗಡೆಗೆ ನಮ್ಮ ಯಾವ್ಯಾವ ಅನುಭವಗಳನ್ನು ಹೇಗೆ ವಿಭಾಗಿಸ್ಕೊಳ್ಬೇಕು ಅಂತ ಅನ್ನೋದು. ಮತ್ತೆ ಇದನ್ನ ಆಧ್ಯಾತ್ಮ ಇಲ್ಲದೆ ಬದುಕಿಲ್ವೇ ಇಲ್ಲ. ಆಧ್ಯಾತ್ಮದಲ್ಲಿ ಇದನ್ನ ಹೇಳೋದಾದ್ರೆ ಸಾಕ್ಷಿ ಪ್ರಜ್ಞೆ ಅಂತ ಕರಿತೀವಿ ನಾವ್ ಇದನ್ನ. ಸೊ ವೆನ್ ಸಮ್ವನ್ ಹ್ಯಾಸ್ ಟು ಡೂ ಇಟ್, ಈ ಕಂಪಾರ್ಟ್ಮೆಂಟಲೈಸೇಷನ್ ನಡಿಬೇಕು ಅಂದ್ರೆ ಆ ಬ್ರಾಹ್ಮಿ ಅಭ್ಯಾಸಕ್ಕೆ ಪೂರಕವಾಗಿ ನಮ್ಮೆಲ್ಲರ ಒಳಗಡೆಗೆ ನಮ್ಮ ಬದುಕಿನ ಬಗ್ಗೆ ಒಂದಿಷ್ಟು ಗೌರವ, ನಮ್ಮ ಮನಸ್ಸಿನ ಬಗ್ಗೆ ಒಂದಿಷ್ಟು ಕೃಷಿ ಮಾಡಲೇಬೇಕು ಅಂತನೋ ಮನೋಭಾವ ಬೇಕೇ ಬೇಕು
0: ಅಲ್ವಾ? ಕರೆಕ್ಟ್. ನಮ್ಮ ದೈಹಿಕವಾಗಿ ನಾವು ಸುಖವಾಗಿರ್ಬೇಕು, ಚೆನ್ನಾಗಿ

0: ಮಾಡಬೇಕು ಅಂತ ಹೇಗೆ ಒಂದಷ್ಟು ಅಭ್ಯಾಸಗಳನ್ನು ರೂಢಿಸ್ಕೊಂಡಿರ್ತೀವೋ ಹಾಗೆ ನಮ್ಮ ಮಾನಸಿಕ ಚಿಂತನೆಗಳು ಅದನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೂ ಒಂದಷ್ಟು ಅಭ್ಯಾಸಗಳು ರೂಢಿಯಲ್ಲಿ ಇಟ್ಕೊಳ್ಬೇಕು ಅಲ್ವಾ? ಆದರೆ ನಾವೀಗ ಇವತ್ತಿನ ಜೀವನವೇ ನಾಳಿನ ನೆನಪು ಅಂತ ಹೇಳೋದೇ ಆದರೆ ನಾಳೆ ನಾವೊಂದು ಬ್ಯೂಟಿಫುಲ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇವತ್ತಿನ ಜೀವನ ಒಟ್ಟಾರೆಯಾಗಿ ಹೇಗಿರಬೇಕು ಅಂತ ಒಂದು ಎರಡು ಸೆಂಟೆನ್ಸ್ ಅಲ್ಲಿ ಹೇಳಿ ಮೇಡಮ್.
1: ಇವತ್ತಿನ ಜೀವನ ಇವತ್ತಿಗೆ ಮಾತ್ರ ಜೀವಿಸ್ಬೇಕು ನಾವು. ಅಂದ್ರೆ ಇದನ್ನ ನಮ್ಗೆ ನಾಳೆಗೆ ನೆನಪಾಗುತ್ತೆ ಅಂತ ಅನ್ನೋದು ನಮಗಿರೋ ತಿಳುವಳಿಕೆ. ಆದ್ರೆ ಇವತ್ತಿಗೆ ನಾವು ಇವತ್ತಿನ ಇವತ್ತಿಗೆ ಮಾತ್ರ ಸ್ವೀಕರಿಸಬೇಕು, ಇದ್ದದನ್ನ ಇದ್ದ ಹಾಗೆ ಸ್ವೀಕರಿಸು ಅಥವಾ ಬಂದದನ್ನ ಬಂದ ಹಾಗೆ ಸ್ವೀಕರಿಸು ಅನ್ನೋದು ಇವತ್ತಿನ ದಿವಸಕ್ಕೆ ನಾವು ಇದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತೀವಿ. ಘಟನೆಗಳು ತಮ್ಮಷ್ಟಕ್ಕೆ ಘಟಿಸುತ್ತೆ ಆಶಾ, ಆದ್ರೆ ಅದಕ್ಕೆ ನೀವು ತೋರಿಸೋ ಪ್ರತಿಕ್ರಿಯೆ ಮತ್ತು ಅದು ನಿಮ್ಮ ಒಳಗಡೆಗೆ ಅಕ್ಸೆಪ್ಟ್ ಆಗೋ ರೀತಿಯ ಮೇಲ್ಗಡೆಗೆ ನಿಮಗೆ ಅದು ಎಂತಹ ನೆನಪುಗಳಾಗತ್ತೆ ಅಂತ ಅನ್ನೋದು ಹೇಳಬಹುದು. ನೀವೇ ಹೇಳಿದ ಹಾಗೆ ತುಂಬಾ ಚೆನ್ನಾಗಿ ನೀವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ, ನಮ್ಮಲ್ಲಿ ಅನೇಕ ನೆನಪುಗಳಿರುತ್ತೆ ಮತ್ತೆ ಪರಿಮಳಗಳಿರುತ್ತೆ, ಹತ್ತಿರದವ್ರು ಹೊರಟೋಗ್ತಾರೆ. ಇದೆಲ್ಲ ಹೆಂಗ್ ಪ್ರೋಸೆಸ್ ಮಾಡುತ್ತೆ ಅಂದ್ರೆ ಬ್ರೈನ್ ಪ್ರೋಸೆಸ್ ಮಾಡೋದು ಒಂದೇ ರೀತಿನಲ್ಲಿ, ಆ ನೆನಪುಗಳನ್ನ ನೀವ್ ಹೆಂಗೆ ಪರಿಷ್ಕರಿಸ್ಕೊಳ್ತೀರಾ ಅಂತ. ಪರಿಷ್ಕರಣೆಗಿರೋ ಏಕೈಕ ಮಾರ್ಗ ಅಭ್ಯಾಸ, ಅಭ್ಯಾಸಕ್ಕೆ ಇದ್ದದ್ದನ್ನ ಇದ್ದ ಹಾಗೆ ಸ್ವೀಕರಿಸಬೇಕು ಅಂತ ಅನ್ನುವಂತಹ ಒಂದು ಅದ್ಭುತವಾದಂತ ಗೀತೆ ನಿಯಮ ಹಂಗ್ ಸ್ವೀಕರಿಸೋದು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕೊಟ್ಟಂತಹ ಕೆಲವೇ ಕ್ಷಣಗಳಲ್ಲಿ ಒಂದು ಬಹುಶಃ ಈ ವಿಷಯವಾಗಿ ಮಾತಾಡ್ತಾ ಹೋದ್ರೆ ಒಂದು ಇಡೀ ದಿನ ಪ್ರೋಗ್ರಾಮ್ ಮಾಡ್ಬೋದು ಅನ್ಸುತ್ತೆ. ಆದ್ರೂ ಮಹತ್ತರವಾದ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಕಪಿಲಾ ಮೇಡಮ್, ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಮ ಇಂದಿನ ಜೀವನ ನಾಳೆಯ ಸುಂದರ ನೆನಪುಗಳಾಗಿ ನಿಮ್ಮ ಜೊತೆ ಸದಾ ಖುಷಿಯನ್ನ ಕೊಡ್ತಾ ಇರಲಿ ಅಂತ ಹಾರೈಸುತ್ತೆ ಎಫ್ಎಂ ರೇನ್ಬೋ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು, ನಮಸ್ಕಾರ ಮೇಡಮ್. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವಾ ಮೊದಲ ಅನುಭವಗಳು ಹೇಗೆ ಮರೆಯೋಕ್ಕಾಗೋದಿಲ್ಲ, ಅದೆಲ್ಲವನ್ನ ನೋಡೋಣ ಒಂದು ಹಾಡಿನ ನಂತರ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಾ ಅಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧ.

0: ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.

ಸಾಧ್ಯನೇ ಇಲ್ಲ. ಮೊದಲ ಸ್ಕೂಲ್ ಇರ್ಬೋದು, ಫಸ್ಟ್ ನಮ್ಮನ್ನು ಸ್ನೇಹ ಮಾಡಿಕೊಂಡಂತಹ ಸ್ನೇಹಿತರಿರ್ಬೋದು ಶಾಲೆಯಲ್ಲಿ, ಮೊದಲ ವೇದಿಕೆ, ನೀವು ಯಾವುದೋ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥದ್ದು, ನೀವು ತಗೊಂಡಂತಹ ಮೊದಲ ಸಂಬಳ, ಮೊದಲ ಗೆಲುವು, ಮೊದಲ ಸೋಲು, ಇವುಗಳೆಲ್ಲವೂ ಮೆದುಳಿಗೆ ಹೊಸ ಅನುಭವಗಳು ಅಲ್ವಾ. ಎಲ್ಲ ಫಸ್ಟ್ ಇಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಹೆಚ್ಚು ಇಂತಹ ಸಮಯದಲ್ಲಿ ಅಂದರೆ ಎಲ್ಲ ಮೊದಲುಗಳಿಗೂ ಮೆದುಳು ತುಂಬ ಜಾಗರೂಕವಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡುತ್ತೆ, ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಎರಡುವೆ. ಆದ್ದರಿಂದ ಅದು ಹೆಚ್ಚು ಕಾಲ ಅಚ್ಚಳಿಯದೆ ನೆನಪಿನ ಬುತ್ತಿಯಲ್ಲಿ ಉಳಿದ್ಬಿಡುತ್ತೆ. ಆದರೆ ದುಃಖದ ನೆನಪುಗಳನ್ನು ಯಾಕೆ ಮರೆಯೋಕ್ಕಾಗೋದಿಲ್ಲ? ಕೆಲವು ನೆನಪುಗಳು ನಮ್ಮನ್ನು ಅಳು ತರಿಸುತ್ತವೆ, ಕೆಲವು ಮರೆಯಲಾಗದ ನೋವು ಕೊಟ್ಟುಬಿಡುತ್ತವೆ, ಅವು ಹೋಗೋದೇ ಇಲ್ಲ. ಯಾಕಂದರೆ ಮೆದುಳು ನಮ್ಮನ್ನು ರಕ್ಷಿಸಲು ಈ ಘಟನೆಗಳನ್ನು ಮತ್ತೆ ಇದು ಆಗದಿರಲಿ ಅನ್ನೋ ಪಾಠವಾಗಿ ಉಳಿಸ್ಕೊಳ್ಳುತ್ತಂತೆ. ಅದಕ್ಕೇ ಕೆಲವೊಮ್ಮೆ ಯಾವತ್ತೋ ಒಮ್ಮೆ ಆಗಿದ್ದ ಸಣ್ಣ ಗಾಯ ನೆನಪಾಗತ್ತೆ, ಮತ್ತು ಅನೇಕ ನೆನಪುಗಳು ಸೋ ಕಾಲ್ಡ್ ನೆಗೆಟಿವ್ ನೆನಪುಗಳಾಗಿ ಉಳಿದು ಬಿಡುತ್ತೆ. ಆದರೆ ಒಂದು ವಿಷಯ ಇದೆ ನೋಡಿ, ಹಳೆಯ ಹಾಡುಗಳ ಮ್ಯಾಜಿಕ್. ಹೌದು, ಅದಕ್ಕೆ ಅಲ್ವಾ ನೀವು ರೇನ್ಬೋ ಟ್ಯೂನ್ ಮಾಡೋದು. ಹಾಗೇನೆ ನೀವು ಮೆಸೇಜ್ ಕಳಿಸೋದು, ಜೊತೆಗೆ ನೀವು ಮೆಸೇಜ್ ಕಳಿಸಿದಾಗ ಯಾಕೆ ಕಳಿಸ್ತೀರಾ ವಿಷಯ ತಿಳ್ಕೊಳ್ಳೋಕ್ಕೆ. ಹೌದು, ಜೊತೆಗೆ ನಿಮ್ಮ ಹೆಸರು ಆನ್ ಏರ್ ಆನ್ ಎಫ್ ಎಂ ರೇನ್ಬೋ 101.3 ಕೇಳಬೇಕು ಅಂತ ಅಲ್ವಾ. ಇವ್ರು ಯಾರು? ಇವರು ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ. ಗುಡ್ ಮಾರ್ನಿಂಗ್ ಆರ್ ಜಿ ಜಿ ಅಂತ ನಮಗೆ ಮೆಸೇಜ್ ಕಳಿಸಿದ್ರೆ, ಸಾಕಷ್ಟು ಜನ ಮೆಸೇಜ್ ಕಳಿಸಿದ್ದೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನವಿಲುಗರಿ ಸಿದ್ದೇಶ್ವರ್ ಎಲೆಕ್ಟ್ರಿಕಲ್ ಹರಿಹರ ಅಲ್ಲಿಂದ ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಬಾಲ್ಯದಲ್ಲಿ ಅಜ್ಜ ಅಜ್ಜಿ ಮನೆಯಲ್ಲಿ ಕಳೆದ ನೆನಪು ತುಂಬ ಕಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವಾನಂದ್ ಇಟಗಿ ಶಿವಮೊಗ್ಗದಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಾನು ಮೊದಲು ಕೆಲಸಕ್ಕೆ ಸೇರಿದ ದಿನಗಳು ನನಗೆ ಸಂಬಳ ಬಂದಿದ್ದು 300 ರೂಪಾಯಿ ಅಂತೆ, ಇಷ್ಟು ದೊಡ್ಡ ಲಿಸ್ಟ್ ಹಾಕಿ ಅವರು 69 ವರ್ಷ ಅಂತೆ, ಈಗಲೂ ಅಂಥವನ್ನೆಲ್ಲ ನೆನಪಿಸ್ಕೊಳ್ತಾರೆ. ನಿಮ್ಮ ನೆನಪುಗಳು ಯಾವತ್ತೂ ನಿಮಗೆ ಖುಷಿ ಕೊಡಲಿ ಸರ್ ಅಂತ ಹೇಳೋಣ. ಹೋಬಳಿ ಲಕ್ಷ್ಮಿ ಅವರು ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ, ನಾನು SLC ಫೇಲ್ ಆಗಿ ಟೇಲರ್ ಆಗಿದ್ದೀನಿ ಅಂತ ಹೇಳ್ತೀರಾ, ಅದನ್ನು ನಾಪ್ಸ್ಕೊಳ್ರಿ, ಪರವಾಗಿಲ್ಲ, ತೊಂದರೆ ಇಲ್ಲ, ಫೇಲ್ ಆದರೂ ಜೀವನ ಕಲೆಯಲ್ಲಿ ನೀವು ಪಾಸ್ ಆಗಿದ್ದೀರಾ ಅಲ್ವಾ. ಓಕೆ, ಇನ್ಯಾರು ಇವ್ರು ಹೇಳ್ತಾ ಇದ್ದಾರೆ, ನಾಗೇಶ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಫ್ರೆಂಡ್ ನಂದಿನಿ ಅಂತ ಅವರು ನಮ್ಮ ಏನಿದು ಊರ ಪಕ್ಕದಲ್ಲೇ ಇದ್ದಾರೆ ಅಂತ ಹೇಳ್ತೀರಾ. ಓ, ನೀವು ಫ್ರೆಂಡ್ ಜ್ಞಾಪಿಸ್ಕೊಳ್ಳಿ ಯಾರು ಅಂತ ಕೇಳಿದ್ದು ಅದಕ್ಕೆ ಮೆಸೇಜ್ ಮಾಡಿದ್ದೀರಾ. ನಿಮ್ಮ ಈ ಕಾರ್ಯಕ್ರಮ ಜೀವನದ ಕೊನೆಯ ಕ್ಷಣವೂ ಹೌದು, ಕೊನೆಯೂ ಹೌದು ಮೇಡಮ್ ಅಂತ ಹೇಳ್ತಿದ್ದೀರಾ ನೆನಪನ್ನು ಮಂಜುಳಾ ಮುನಿಯಪ್ಪ ಅವರು. ಅದಾದ ನಂತರ ಮೆಸೇಜ್ ಮಾಡಿರೋದು ಸೂಪರಾಗಿ ಮೂಡಿ ಬರ್ತಾ ಇದೆ ಅಂತ ಶ್ರೀನಾಥ್ KP ಅಗ್ರಹಾರದಿಂದ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಮಂಜುಳಾ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಈ ಕಾರ್ಯಕ್ರಮವನ್ನು ಜೀವನದ ಕೊನೆಯ ಕ್ಷಣ. ಓಕೆ, ಸೇಮ್ ಮೆಸೇಜ್ ರಿಪೀಟ್ ಮಾಡಿ ಕಳಿಸಿದ್ದೀರಾ. ಕಿಶನ್ ರೋಷನ್ ಶೋಭಾರಾಣಿ ಅವರು ಮೆಸೇಜ್ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ವಿಷಯನೇ ಹಾಗೆ ಅಲ್ವಾ, ತುಂಬ ಒಂಥರ ಮನಸ್ಸಿಗೆ ನಾಟುವಂತಹ ವಿಷಯ. ಸರಿ, ಈಗ ನಾನು ನಿಮಗೆ ಇನ್ನೊಂದು ಮನಸ್ಸಿಗೆ ನಾಟುವಂತಹ ಹಾಡನ್ನು ಕೇಳಿಸ್ತೀನಿ, ಕೇಳಿ ಎಂಜಾಯ್ ಮಾಡಿ.

ನಿಜವಾಗ್ಲೂ ಹೌದಲ್ವಾ, ಹೇಳ್ಕೊಳ್ಳೋದಕ್ಕೆ ಕೇಳೋದಕ್ಕೆ ನೆನಪುಗಳು ಒಂಥರ ಸವಿ ಸವಿಯಾದ ಫೀಲಿಂಗ್ ಕೊಡುತ್ತೆ. ಆದರೆ ಈ ಹಳೆ ನೆನಪುಗಳು ಏನಿದೆ ಅವು ನಮ್ಮನ್ನು ಕೈ ಹಿಡಿದು ಹಿಂದೆ ಕರ್ಕೊಂಡು ಹೊರಟೋಗೋದಿಲ್ಲ. ನಾವು ಬದುಕಿನಲ್ಲಿ ಎಷ್ಟು ದೂರ ಸಾಗಿ ಬಂದಿದ್ದೀವಿ ಅನ್ನೋದನ್ನು ನೆನಪಿಸ್ತಾ ಇರುತ್ತವೆ ಅಷ್ಟೇ. ಬಹುಶಃ ಅವುಗಳು ಹೇಳ್ತಾ ಇರತ್ವೆ, ನೀವು ಅತ್ತಿದ್ರಿ ಆದರೂ ಬದುಕಿದ್ದೀರಾ, ನೀವು ಸೋತಿದ್ರಿ ಆದರೆ ಮತ್ತೆ ಗೆದ್ದು ಮುಂದೆ ಬಂದಿದ್ದೀರಾ, ನೀವು ಪ್ರೀತಿಸ್ತಾ ಇದ್ರಿ ಹಾಗಾಗಿನೇ ಇವತ್ತು ನಿಮಗೆ ಪ್ರೀತಿಯ ಬೆಲೆ ಗೊತ್ತಿದೆ ಅಂತ ಹೇಳ್ತಾ ಇರುತ್ತೆ. ನೆನಪುಗಳು ಸಮಯದ ಕೈಯಲ್ಲಿ ಉಳಿದಿರುವಂತಹ ಫೋಟೋಗ್ರಾಫ್ಸ್ ಅಲ್ಲ ರೀ, ಅವು ನಮ್ಮ ಹೃದಯ, ನಮ್ಮ ಆ ಸಮಯದ ಬುದ್ಧಿ, ನಮ್ಮ ಅಲ್ಲಿವರೆಗಿನ ಜೀವನ ಬರೆದ ಆತ್ಮಕಥೆಯ ಪುಟಗಳು ಅಂತಲೇ ಹೇಳಬಹುದು. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಇವತ್ತಿನ ದಿನವನ್ನು ಸುಂದರವಾಗಿ ಬದುಕಿಬಿಡೋಣ, ಯಾಕಂದರೆ ಇವತ್ತಿನ ಕ್ಷಣಗಳೇ ನಾಳೆಯ ಅಮೂಲ್ಯ ನೆನಪುಗಳಾಗೋದಕ್ಕೆ ಕಾಯ್ತಾ ಇರತ್ವೆ. ಒಂದು ಹೋಮ್ವರ್ಕ್ ಕೊಡಲಾ ನಿಮಗೆ? ಏನು ಎಸ್ ಅಂದಿದ್ದೀರಾ ಗೊತ್ತು, ಹೇಳಿಬಿಡ್ತೀನಿ. ಇವತ್ತು ರಾತ್ರಿ ನಿಮಗಿಷ್ಟವಾದ ಒಂದು ಹಳೆಯ ಹಾಡು ಕಣ್ಣು ಮುಚ್ಕೊಂಡು ಕೇಳಿ, ಯಾವ ನೆನಪು ಬರುತ್ತೆ ಅಬ್ಸರ್ವ್ ಮಾಡಿ. ಅಥವಾ ನಿಮ್ಮ ಬಾಲ್ಯದ ಸ್ನೇಹಿತೆಯನಿಗೆ, ಸ್ನೇಹಿತನಿಗೆ, ಸ್ನೇಹಿತೆಯಿಗೆ ಒಂದು ಕರೆ ಮಾಡಿ, ಅಥವಾ ನಿಮ್ಮ ಹಳೆಯ ಆಲ್ಬಮ್ ತೆಗೆದು, ಫೋಟೋ ಆಲ್ಬಮ್ ತೆಗೆದು ಅವುಗಳನ್ನು ನೋಡ್ತಾ ನೋಡ್ತಾ ನಿಮ್ಮ ನೆನಪುಗಳನ್ನು ಕೆದಕಿ ಅವುಗಳೊಂದಿಗೆ ಮಾತಾಡಿ ಅಂತ ಹೇಳ್ತಾ ಹೇಳ್ತಾ ಒಂದು ಬ್ಯೂಟಿಫುಲ್ ಸಾಂಗ್ ಕೇಳಿಸ್ತಾ ಕೇಳಿಸ್ತಾ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಹೇಳೋದು ಯಥಾ ಪ್ರಕಾರ ಬಿ ಗುಡ್ ಡೂ ಗುಡ್, ಮತ್ತೆ ಭೇಟಿಯಾಗುವ ಮತ್ತೊಂದು ಮಧುರವಾದ ಅಥವಾ ಸಿಹಿ ಸಿಹಿಯಾದ ಟಾಪಿಕ್ನೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 1 ಗಂಟೆ 1 ನಿಮಿಷ 2 ನಿಮಿಷ ಆಗ್ತಾ ಇದೆ. ಕರೆಯಲಿ ಕೈರುಚಿಯಲ್ಲಿ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ. ಮಾತುಕತೆ ಎಲ್ಲ ಏನಿಲ್ಲ, ಒಂದು ಪುಟ್ಟ ಅಡುಗೆ ಮಾಡೋದು ಹೆಂಗೆ ಅಂತ, ಒಂದು ಹೆಲ್ದಿ ರೆಸಿಪಿನ ಹೇಳೋಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನವನ್ನು ನೀವು ಫಲವಾಗಿಸೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಫಲವಾಗಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡಬಹುದಾ ಅಂತ ನೋಡೋಣ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಯಾರ್ಸ್, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಹೌದು, ಇವತ್ತಿನ ರೆಸಿಪಿ ರವಾ ಪಾಲಕ್ ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ರವಾ ಪಾಲಕ್ ದೋಸೆ, ಪಾಲಕ್ ಅಂದ್ರೆ ಅದು ತುಂಬಾ ಹೆಲ್ದಿ ರೆಸಿಪಿ, ಜೊತೆಗೆ

ಅನ್ನ ತಿಂದಿರೋರಿಗೆ ರವೆ ಒಂದು ಆಲ್ಟರ್ನೇಟ್ ಫುಡ್ ಅಂತಾನೆ ಹೇಳಬಹುದು. ಹೆಂಗಪ್ಪ ಮಾಡೋದು ಅಂದರೆ ಬೇಗ ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಮಿಕ್ಸಿ ಜಾರ್ಗೆ ರವೆ ಮತ್ತು ಪಾಲಕ್ ಸೊಪ್ಪು, ಶುಂಠಿ, ಉಪ್ಪು, ಮೊಸರನ್ನ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಮತ್ತು ಒಂದು ಅರ್ಧ ಗಂಟೆ ಕಾಲ ಅಥವಾ ಒಂದು ಗಂಟೆ ಕಾಲ ನೆನೆಯಾಕ್ಬಿಟ್ಟು ಈ ಕಾದಿದ ತವ ಮೇಲೆ ದೋಸೆನ ಹಾಕಿದ್ರೆ ರವೆ ಪಾಲಕ್ ದೋಸೆ ರೆಡಿ ಆಗುತ್ತೆ. ಜೊತೆಗೆ ಒಂದಿಷ್ಟು ಚಟ್ನಿ ಇದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ 1 ಗಂಟೆ 3 ನಿಮಿಷ ಅಯ್ಯೋ ಹಸಿವಾಗ್ತಾ ಇದೆ ಅಂದರೆ ತುಂಬ ಬೇಗ ಒಂದು ಅರ್ಧ ಗಂಟೆಲಿ ರೆಡಿ ಆಗುವಂಥ ರೆಸಿಪಿ. ಅಡುಗೆ ಏನು ಮಾಡಿಲ್ಲ ಅಂದರೆ ಬೇಗ ಬೇಗ ತಯಾರು ಮಾಡಿಬಿಡಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ತಯಾರು ಮಾಡಾದ್ಮೇಲೆ ತಿಂದಾದ್ಮೇಲೆ ಮತ್ತೆ ನಾವು 2:30-3 ಗಂಟೆಗೆ ವಾಪಸ್ಸಾದಾಗ ಹೇಗಿತ್ತು ಇವತ್ತಿನ ರೆಸಿಪಿ ಅಂತ ನೀವು ಕೂಡ ನಮಗೆ ವಾಪಸ್ ಹೇಳ್ಬೋದು. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ಇವತ್ತಿನ ನಮ್ಮ ಅತಿಥಿ KA ದಯಾನಂದ್ ಅವರು, ಅವರಿಗೆ ಕೂಡ ನೀವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ವಸತಿಗೆ ಕುರಿತಾಗಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಕುರಿತಾಗಿ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳು ಅಥವಾ ನೀವು ಅವ್ರ ಜೊತೆಯಲ್ಲಿ ಕರೆಯುವ ಮೂಲಕ ಮಾತಾಡಬೇಕು ಅನ್ನೋದಾದರೆ ನಿಮ್ಮ ಸಂದೇಶಗಳನ್ನು ನಮಗೆ ತಲುಪಿಸಿ. ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನು 4:30 ಸರಿಯಾಗಿ ನಾವು ತಗೊಳ್ತೀವಿ. ನಿಮ್ಮ ಪ್ರಶ್ನೆಗಳು ಸರಿ ಅನ್ಸದಲ್ಲಿ ನಿಮ್ಮ ಕೇಳಬಹುದು ಅಂತ ಅನ್ಸದಲ್ಲಿ ಖಂಡಿತ ನಾವು ನಿಮ್ಮ ಪ್ರಶ್ನೆಗಳನ್ನು ತಗೊಳ್ತೀವಿ. ಇದು ಕನ್ನಡ ಕಾಮನಬಿಲ್ಲು 101.3. ನಾವು ಕಾಯ್ತಾ ಇರ್ತೀವಿ, ನೀವು ಕೇಳ್ತಾ ಇರಿ. FM ರೈನ್ಬೋ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 billion ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್, ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ.

0: ಪ್ಯಾರಾಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ದವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ. ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ಧಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 300,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು

ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋಟ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ ಎರಡು ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ ಆರು ಭಾರತೀಯರು ಸೇರಿದಂತೆ ಎಂಟು ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋಟ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ ಮೂರನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ್ತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ. ವರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ. ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ.

ಗಾಂಧೀಜಿ ಹೇಳ್ತಾರೆ, ಯಾರು ಏಕಾಂಗಿಯಾಗಿರಬಲ್ಲರೋ, ಏಕಾಂತವನ್ನು ಎದುರಿಸೋ ಶಕ್ತಿ ಯಾರಿಗಿದೆಯೋ ಅವ್ರ ಬದುಕಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲರು ಅಂತ. ನಾವೆಲ್ಲ ಸಂಘಜೀವಿಗಳು, ಸಮಾಜ ಜೀವಿಗಳು, ನಾವೆಂದೂ ಏಕಾಂತನ ಬಯಸೋದೇ ಇಲ್ಲ. ಒಬ್ಬ ಸೆನ್ಸಿಟಿವ್ ಆದ ವ್ಯಕ್ತಿಗೆ ನಿಜವಾದ ಶಿಕ್ಷೆ ಕೊಡಬೇಕು ಅಂದರೆ ಆ ಶಿಕ್ಷೆ ಏನು ಅಂತಂದರೆ, ಎಲ್ಲ ಬಗೆಯ ಸಂಪರ್ಕವನ್ನು ತಪ್ಪಿಸಿ ಅವನನ್ನು ಏಕಾಂತದಲ್ಲಿ ತಳ್ಳಿಬಿಟ್ರೆ ಅದಕ್ಕಿಂತ ಶಿಕ್ಷೆ ಮತ್ತೊಂದಿಲ್ಲ. ನಿಜವಾಗಿ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ, ಮೂಲತಃ ನಾವೆಲ್ಲರೂ ಏಕಾಂಗಿಗಳೇ. ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ಆ ಏಕಾಂಗಿತನದಿಂದ ತಪ್ಪಿಸ್ಕೊಂಡು ಸಮೂಹ ಸನ್ನಿಗೆ ಗುರಿಯಾಗಿಬಿಟ್ಟಿದ್ದೀವಿ. ಆದರೆ ನಿಜವಾಗಿ ನಮ್ಮ ಶಕ್ತಿ, ಪ್ರತಿಭೆ ವ್ಯಕ್ತ ಆಗೋದು ಯಾವಾಗ ಅಂತಂದರೆ, ಅಥವಾ ಸತ್ಯದ ದರ್ಶನ ನಮ್ಗೆ ಯಾವಾಗೋದಾ ಅಂದರೆ, ನಾವು ಒಬ್ಬರೇ ಇದ್ದಾಗ. ಅದಕ್ಕೇ ನಮ್ಮ ಋಷಿಗಳೆಲ್ಲ ಏಕಾಂತದಲ್ಲಿ ಧ್ಯಾನಶೀಲರಾಗ್ತಾ ಇದ್ದಂಥದ್ದು. ಗುಂಪಿನಲ್ಲಲ್ಲ, ಗುಂಪಿನಲ್ಲಿ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ, ಏನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಧರ್ಮ ಸಂಕಟದ ಸಂದರ್ಭದಲ್ಲಿ, ಸಾವು ಬದುಕಿನ ಹೋರಾಟದಲ್ಲಿ, ಮೋಕ್ಷದ ಹಾದಿಯಲ್ಲಿ, ಸಾವಿನ ಇಕ್ಕಟ್ಟಾದ ಸ್ಥಿತಿಯಲ್ಲಿ ನಾವೆಲ್ಲ ಒಬ್ಬರೇ, ಏಕಾಂಗಿಗಳೇನೆ. ಹೀಗಾಗಿ ಈ ಏಕಾಂಗಿತನವನ್ನು ಸಮಚಿತ್ತದಿಂದ ಯಾರು ಸ್ವೀಕರಿಸಬಲ್ಲರೋ ಅಂಥವರು ಬದುಕನ್ನು ದಿಟ್ಟವಾಗಿ, ಧೈರ್ಯವಾಗಿ ಎದುರಿಸೋ ಶಕ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ. ನಿಜವಾಗಿಯೂ ನಾವೇನು ಮಾಡಬೇಕು ಅಂತಂದರೆ, ನಿಸ್ಸಂಗಿಯಾಗಿರೋದನ್ನು ಕಲ್ತ್ಕೋಬೇಕು. ಹಾಗೆ ನಿಸ್ಸಂಗಿಯಾಗಿರೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ಬಹಿರಂಗದಲ್ಲಿ ನಾವೆಲ್ಲರ ಜೊತೆನೂ ಇರಬೇಕು, ಆದರೆ ಅಂತರಂಗದಲ್ಲಿ ಮಾತ್ರ ನಾವು ಒಬ್ಬರೇ ಇರಬೇಕು, ಏಕಾಂಗಿಯಾಗಿರಬೇಕು. ಆ ಏಕಾಂಗಿತನದಲ್ಲೇ ನಿಜವಾದ ಶಕ್ತಿಯನ್ನು ಪಡ್ಕೊಳ್ತೀವಿ, ನಿಜವಾದ ಸತ್ಯದ ದರ್ಶನ ಆಗುತ್ತೆ, ನಾವೇನು ಅಂತ ನಮಗೆ ಗೊತ್ತಾಗುತ್ತೆ.

ಶುನಕ ಬೆಂಬತ್ತಿತಲ ಧರ್ಮಜನ ಕಡೆವರಂ ನಿನಗಂತೂ ಸಂಗಡಿಗ ನೊರ್ವ ನೆಡೆಬಿಡದನ್. ಶುನಕ ಬೆಂಬತ್ತಿತಲ ಧರ್ಮಜನ ಕಡೆವರಂ ನಿನಗಂತೂ ಸಂಗಡಿಗ ನೊರ್ವ ನೆಡೆಬಿಡದನ್. ಇಣಿಕಿ ನೋಡದರಾರು ಮೆನ್ನುವಡೆ ಕಾದಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ. ಇಣಿಕಿ ನೋಡರದಾರು ಮೆನ್ನುವಡೆ ಕಾದಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ.

ಪಾಂಡವರು ಕಡೇ ಹಂತ ಇದು ಸ್ವರ್ಗಾರೋಹಣದ ಸಂದರ್ಭ. ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಿರುವಾಗ ಆ ಸ್ವರ್ಗದ ಹಾದಿಯಲ್ಲಿ ನಡೀಲಾರದೆ ಮಧ್ಯದಲ್ಲಿ ಒಬ್ಬೊಬ್ಬರೇ ಸಾಯ್ತಾ ಹೋಗ್ತಾರೆ. ಮೊದಲಿಗೆ ದ್ರೌಪದಿ ಸಾಯ್ತಾಳೆ, ಆಮೇಲೆ ನಕುಲ, ಸಹದೇವ, ಭೀಮ, ಕಡೆಗೆ ಅರ್ಜುನ. ನಿಜವಾಗಿ ಸ್ವರ್ಗದ ಬಾಗಿಲನ್ನು ತಲುಪವನು ಯಾರು ಅಂತಂದರೆ ಧರ್ಮರಾಯ ಒಬ್ಬನೇ. ಆದರೆ ಅವನ ಜೊತೆಗೆ ಸಹವರ್ತಿ

0: ಯಾಗಿ ಒಂದು ನಾಯಿ ಬಂದಿರುತ್ತೆ ಸ್ವರ್ಗದ ಬಾಗಿಲವರೆಗೂ. ಸ್ವರ್ಗದ ಬಾಗಿಲಿನಲ್ಲಿ ಧರ್ಮರಾಯನ ಒಳಗೆ ಬಿಡುವಾಗ ನಾಯಿಯನ್ನು ಬಿಡೋದಿಲ್ಲ, ನೀನೊಬ್ಬನನ್ನು ಮಾತ್ರ ಬಿಡ್ತೀವಿ ಅಂತಾರೆ. ಅವನು ಹೇಳ್ತಾನೆ, ನಾಯಿ ಇಲ್ಲದ ಸ್ವರ್ಗನೂ ನಂಗೆ ಬೇಡ ಅಂತ ಅವನು ಸ್ವರ್ಗವನ್ನು ನಿರಾಕರಿಸ್ತಾನೆ. ಆಗ ನಾಯಿ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತೆ. ನಿಜವಾಗ ನಾಯಿ ಯಾರು ಅಂತಂದರೆ ಧರ್ಮ. ಹೀಗೆ ಧರ್ಮನನ್ನು ಕಡೆಯವರೆಗೂ ಹಿಂಬಾಲಿಸಿ ಬಂದಿದ್ದು ಯಾವುದು ಅಂತಂದರೆ ಅವನು ಸಾಕ್ಷಿಯಾಗಿ ಉಳಿಸ್ಕೊಂಡು ಬಂದಂಥ ಧರ್ಮವೇ. ನಮ್ಮ ಬದುಕಿನಲ್ಲೂ ಹಾಗೇ, ನಿಜವಾಗಿ ನಮ್ಮ ಜೊತೆಗೆ ಕಡೆಗೂ ಇರುವಂಥದ್ದು ಯಾವುದು ಅಂದರೆ ನಮ್ಮ ಮನಸ್ಸಾಕ್ಷಿ. ನಾವೆಷ್ಟೋ ಸಲ ಹೇಳ್ತೀವಿ, ನಾವು ಯಾರಿಗೂ ಏನು ಹೇಳೋದಿಲ್ಲ, ಅಂತರಂಗದ ಬದುಕು ಖಾಸಗಿ ಬದುಕಿನಲ್ಲಿ ಯಾರಿಗೂ ಪ್ರವೇಶ ಕೊಡೋದಿಲ್ಲ ಅಂತ. ಆದರೆ ನಾವೆಷ್ಟೇ ಏನೇ ಕೆಲವು ಸಂಗತಿಗಳನ್ನು ಬಚ್ಚಿಡ್ತೀವಿ ಅಂದ್ರೂ ನಮ್ಮ ಅಂತಃಸಾಕ್ಷಿಯಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಬೇರೆಯವ್ರನ್ನ ಮೆಚ್ಚಿಸೋದಾಗಲಿ ಓಲೈಸೋದಾಗಲಿ ಸುಲಭ. ನಾವು ನಿಜವಾಗಿ ನಿಷ್ಠರಾಗಿರ್ಬೇಕಾದ ಯಾರಿಗೆ ಅಂತಂದರೆ ನಮ್ಮ ಅಂತಃಸಾಕ್ಷಿಗೆ. ನಮ್ಮ ಮನಸ್ಸು ಮೆಚ್ಚೋ ಹಾಗೆ, ನಮಗೆ ಇಷ್ಟವಾಗೋ ಹಾಗೆ, ನಮಗೆ ಸರಿ ಅನ್ನೋ ಹಾಗೆ ನಾವು ನಡ್ಕೊಂಡ್ರೆ ಅದೇ ಸಾರ್ಥಕವಾದ ಬದುಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

11:32. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಂಚ್ ಬಾಕ್ಸ್ ಅಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಲಂಚ್ ಬಾಕ್ಸ್ ಅಲ್ಲಿ ಒಂದಷ್ಟು ಹಳೆಯ ನೆನಪುಗಳ ಜೊತೆಗೆ ನಿಮ್ಮ ಊಟದ ಸಮಯಕ್ಕೆ ನಿಮ್ ಜೊತೆ ಆಗ್ತಾ ಇದ್ದೀನಿ. ಏನು ಹಳೆಯ ನೆನಪು ಅಂದ್ರೆ, ಸ್ಕೂಲ್ ಟೈಮಲ್ಲಿ ಈಗಂತೂ ಎಲ್ಲರೂ ಒಂದು ಹಳ್ಳಿಲೂ ಕೂಡ ಹೊಲ ಗದ್ದೆಗೆ ಹೋಗ್ಬೇಕು ಅಂದ್ರೂ ಕೂಡ ಟೂ ವೀಲರ್ನ ಅಥವಾ ಅವರ ಮನೇಲಿರುವಂತಹ ಬೈಕ್, ಸ್ಕೂಟರ್ ಇವುಗಳನ್ನ ಉಪಯೋಗಿಸ್ತಾರೆ. ಮತ್ತೆ ಇನ್ನು ಮಕ್ಕಳನ್ನಂತೂ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅದೇ ಟೂ ವೀಲರು, ಅಥವಾ ಸಿಟಿ ಕಡೆ ಆದರೆ ಕಾರು, ಹೀಗೆ ಎಲ್ಲ ಉಪಯೋಗಿಸ್ತಾರೆ. ಆದರೆ ನಾವು ಓದಿದ ದಿನಗಳಲ್ಲಿ, ನಮ್ಮ ಶಾಲಾ ದಿನಗಳಲ್ಲಿ ನಾವು ಸೈಕಲನ್ನು ತಗೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ನೆನಪುಗಳು ಸಾಕಷ್ಟೇ ಇವೆ. ಹಾಗೆ ನಿಮಗೂ ಕೂಡ ಆ ಸೈಕಲ್ ತಗೊಂಡು ಸ್ಕೂಲ್ಗೆ ಹೋಗಿದ್ದ ನೆನಪು ಇರುತ್ತೆ ಅಂತ ನನಗೂ ಗೊತ್ತಿದೆ. ಸೊ ಆ ನೆನಪುಗಳನ್ನು ನನ್ನ ಜೊತೆಯಲ್ಲಿ ಹಂಚ್ಕೊಳ್ಳಿ ನೀವು ಇವತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

1:42 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಸ್ಕೂಲ್ಗೆ ಹೋಗುವಾಗ ಸೈಕಲ್ ಓಡಿಸಿದ ನೆನಪುಗಳು ಮತ್ತೆ ಸ್ಕೂಲ್ಗೆ ಸೈಕಲ್ ತಗೊಂಡೋಗ್ತಾ ಇದ್ದಂತಹ ದಿನಗಳ ಆ ನೆನಪುಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇದ್ದೆ. ಹೌದು ಮಧು ಚೈತ್ರ, ನನಗೆ ಮೊದಲು ಅಪ್ಪ ಸೈಕಲ್ ಕೊಡಿಸಿದ್ದು 1982 ಅಂತ ನವೋದಯ ನಾಗರಾಜ್ ಅವರು ಅವರ ನೆನಪನ್ನ ಹಂಚ್ಕೊಳ್ತಾ ಇದ್ದಾರೆ. ಅದು ಸೆಕೆಂಡ್ ಹ್ಯಾಂಡಲ್ ಸೈಕಲ್ಲು, ಆದರೂ ನನಗೆ ವಿಶ್ವವನ್ನೇ ಗೆದ್ದಷ್ಟು ಖುಷಿಯಾಗೋಗಿತ್ತು ಆ ಅನುಭವ. ಆಹಾ, ಸೈಕಲನ್ನು ದಿನಾಗಲೂ ಒರೆಸೋದು, ಚೈನ್ಗೆ ಆಯಿಲ್ ಹಾಕೋದೇನೋ, ಆ ಸೈಕಲನ್ನು ಎಷ್ಟು ಚೆನ್ನಾಗಿಟ್ಕೊಂಡಿದ್ರಿ, ಟಯರ್ಗೆ ಗಾಳಿ ತುಂಬಿಸೋದು, ಆ ಟಯರ್ ಗಾಳಿ ಕಡಿಮೆ ಆದಾಗಲಿಲ್ಲನು ಅದಕ್ಕೆ ಗಾಳಿ ತುಂಬಿಸೋದು, ಒಟ್ಟಲ್ಲಿ ಸಂಭ್ರಮವೋ ಸಂಭ್ರಮ ಇತ್ತು ಆ ಸೈಕಲ್ ಜೊತೆಯಲ್ಲಿ ಅಂತ ನವೋದಯ ನಾಗರಾಜ್ ಅವರು ಅವರ ನೆನಪನ್ನ ಹಂಚ್ಕೊಂಡಿದ್ದಾರೆ. ಮತ್ತೆ ಸದಾನಂದ ಅವರು ತಿಪ್ಟೂರಿಂದ ಸಂದೇಶನ ಕಳಿಸಿ ನೆನಪಿಸ್ಕೊಳ್ತಾ ಇದ್ದಾರೆ, ನನ್ನ ಹತ್ರ ಎಲ್ಲೋ ಮತ್ತೆ ರೆಡ್, ಹಳದಿ ಮತ್ತೆ ಕೆಂಪು ಬಣ್ಣದ ಒಂದು ಸೈಕಲ್ ಇತ್ತು, ಆ ಸೈಕಲ್ ಓಡಿಸಿದ ನೆನಪು ನನಗಿದೆ ಅಂತ ಹೇಳ್ತಿದ್ರೆ. ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿದೆ, ಧನ್ಯವಾದಗಳು ಹಾಡುಗಳಿಗೆ ಅಂತ ಕಿಶನ್ ರೋಷನ್ ಜೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಈ ಸೈಕಲ್ ಅಂದ ಕೂಡಲೇ ಅವಾಗಿನ ಕಾಲದ ಸೈಕಲ್ ಅಂದ್ರೆ ಒಂದು ನಾರ್ಮಲ್ ಸೈಕಲ್ ಇತ್ತು. ಇವಾಗಂತೂ ಮಕ್ಕಳಿಗೆ ಎಷ್ಟೆಲ್ಲ ಆಪ್ಷನ್ಸ್ ಬಂದಿದೆ ಅಂದ್ರೆ, ಒಂದು ಸಿಂಗಲ್ ಸ್ಪೀಡ್ ಸೈಕಲ್ ಇರಬಹುದು, ಗೇರ್ ಸೈಕಲ್ಗಳು, ಮತ್ತೆ ಮಡ್ಗಾರ್ಡು, ಬೇರೆ ಬೇರೆ ತರ ಇರುವಂತಹ ಸೈಕಲ್ಗಳು, ಕ್ಯಾರಿಯರು, ಬ್ಯಾಸ್ಕೆಟ್ಟು, ಇದೆಲ್ಲನೂ. ಆದರೆ ಆವಾಗಿನ ಕಾಲದಲ್ಲಿ ಸೈಕಲ್ ಅಂದರೆ ಬರೀ ಒಂದು ಸೈಕಲ್ಗೆ ಬೇಸಿಕ್ಕಾಗಿ ಏನೇನು ಬೇಕಿತ್ತು ಅದಷ್ಟು ಮಾತ್ರ ಇರ್ತಾ ಇತ್ತು. ಅದರಲ್ಲಿ ನಾವು ಶಾಲೆಯಲ್ಲಿದ್ದ ದಿನಗಳಲ್ಲಿ ಸರ್ಕಾರದಿಂದ ಗೌರ್ಮೆಂಟಿಂದ ಉಚಿತವಾಗಿ ಸೈಕಲನ್ನು ಕೊಟ್ಟಂತಹ ದಿನಗಳನ್ನು ಕೂಡ ನೆನಪಿಸ್ಕೊಳ್ಬೋದು ಅಂತ ಸಂದೇಶನ ಕಳಿಸಿದ್ದಾರೆ. ಮತ್ತೆ ತುಂಬ ಕಡಿಮೆ ಬೆಲೆಗೆ ಸೈಕಲ್ಗಳು ಸಿಗ್ತಾ ಇತ್ತು, ಇವಾಗಂತೂ ಸಿಕ್ಕಾಪಟ್ಟೆ ಬೆಲೆ ಆಗ್ಬಿಟ್ಟಿದೆ, ಒಂದು ಟೂ ವೀಲರೇ ಬರುವಷ್ಟು ಬೆಲೆಗೆ ಸೈಕಲ್ ಸಿಗತ್ತೆ ಅನ್ನುವಂಥ ಆಗ್ಬಿಟ್ಟಿದೆ ಅಂತಾನೂ ಸಾಕಷ್ಟು ಜನ ಹೇಳಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀನಿ. ಸಮಯ 1:44. ನಿಮ್ಮ ಸೈಕಲ್ ನೆನಪನ್ನು ನೀವು ನಮ್ಮ ಜೊತೆಲ್ಲ ಹಂಚ್ಕೊಳ್ಳಿ, 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academics and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first and the largest university, as I said, an ecosystem that will nurture the world class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು, ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವ ಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು

0: ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ಧ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೇಕಡ 70% ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 20 ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ದ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೆ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಥೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ.

ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 497,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 512,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, 727,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲ್ ಇಯರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 2:42. ಇದು ನಾನ್ಸ್ಟಾಪ್ ಎವರ್ಗ್ರೀನ್ ಹಾಡುಗಳನ್ನು ಕೇಳುವಂತಹ ಸಮಯ. ನಿಮ್ಮಿಷ್ಟದ ಹಾಡುಗಳ ಜೊತೆ ಜೊತೆಗೆ ಒಂದಷ್ಟು ವಿಶಿಷ್ಟವಾದ ವಿಭಿನ್ನವಾದ ಮಾತುಕತೆ ಇವತ್ತು ಸಂಜೆ 4 ಗಂಟೆಗೆ ನಮ್ಮ ಆಕಾಶವಾಣಿಯ ಸ್ಟುಡಿಯೋಗಳಲ್ಲಿ ಇರುತ್ತೆ. ಜನರ ಜಿಲ್ಲಾಧಿಕಾರಿ ಅಂತಲೇ ಪ್ರಖ್ಯಾತರಾದ KA ದಯಾನಂದ್ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಜೊತೆಯಾಗ್ತಾ ಇದ್ದಾರೆ. KA ದಯಾನಂದ್ ಅವರು ಈಗಾಗಲೇ ನಾವು ಹೇಳ್ದಂಗೆ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ನಿಮ್ಮದು ಒಂದಿಷ್ಟು ಪ್ರಶ್ನೆ ಇದೆ ಅನ್ನೋದಾದರೆ ಖಂಡಿತ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ನಿಮ್ಮ ಸಮಸ್ಯೆಗಳಿದ್ರೂ ಕೂಡ ಪ್ರಶ್ನೆಯ ಮೂಲಕ ನಮಗೆ ತಲುಪಿಸಿದ್ರೆ ನಾವು ಆ ಪ್ರಶ್ನೆಗಳನ್ನು ಅವರಿಗೆ ಕೇಳ್ತೀವಿ. ಅಥವಾ 4:30 ಕರೆಯ ಮೂಲಕ ಕೂಡ ನಿಮ್ಮ ಪ್ರಶ್ನೆಯನ್ನು ಕಳಿಸಿದಲ್ಲಿ ಕರೆಯ ಮೂಲಕ ನೀವೇ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಸಂಜೆ 4 ಗಂಟೆಗೆ ಸರಿಯಾಗಿ KA ದಯಾನಂದ್ ಅವರು ನಮ್ಮ ಜೊತೆಯಾಗ್ತಾರೆ. ಮರಿಬೇಡಿ ನಿಮ್ಮ ಪ್ರಶ್ನೆಗಳನ್ನ ನಮಗೆ ತಲುಪಿಸಿ. ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

ಚಂದದ ಗೀತೆಗಳನ್ನ ಕೇಳ್ತಾ ಇದ್ರಿ ಇಷ್ಟೊತ್ತು. ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿದರೆ, ಜೊತೆಗೆ ನಮಗೆ ಈಗಾಗಲೇ ಪ್ರಶ್ನೆಗಳು ಬರೋಕ್ಕೆ ಶುರುವಾಗಿದೆ. ನೀವು ಕೂಡ ಪ್ರಶ್ನೆಗಳನ್ನು ಕಳಿಸ್ಬಹುದು ಕೆ ಎ ದಯಾನಂದ ಅವರಿಗಾಗಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಜೊತೆಗೆ ನಮಗೆ ಸಂದೇಶನ ಕಳಿಸಿದವರು ಯಾರ್ಯವರು, ಪ್ರಮೋದ್ ಅವರು ಸಂದೇಶನ ಕಳಿಸಿದರೆ ಧನ್ಯವಾದಗಳು. ಪಂತ್ರಪಾಳ್ಯದಿಂದ ಮುನಿಯಪ್ಪ ಮಂಜುಳಾ ಅವರು ಕೂಡ ಸಂದೇಶನ ಕಳಿಸಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸಮಯ 2:59, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಮ್ಯೂಸಿಕಲ್ ಇಯರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇನ್ನು ಪ್ರಶ್ನೆಗಳನ್ನ ಕೇಳುವಂತಹ ಸಮಯ. ಪ್ರಶ್ನೆಗೆ ಹೋಗೋಕೆ ಮೊದಲೇ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, ಇವತ್ತು ನಮ್ಮ 4 ಗಂಟೆಯ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕರ್ನಾಟಕ ರಾಜ್ಯ ವಸತಿ ಮಂಡಳಿಯ ಆಯುಕ್ತರಾಗಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಕೆಎ ದಯಾನಂದ ಐಎಎಸ್ ಅವರು ನಮ್ಮ ಜೊತೆಲಿರ್ತಾರೆ. ನಿಮಗೆ ಯಾವುದಾದರೂ ಇವರ ಇಲಾಖೆಗೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಪ್ರಶ್ನೆಗಳಿದ್ದಲ್ಲಿ ಖಂಡಿತ ನೀವು ನಮಗೆ ನಿಮ್ಮ ಪ್ರಶ್ನೆಯನ್ನ ತಲುಪಿಸಬಹುದು. ನಿಮ್ಮ ಪ್ರಶ್ನೆಯನ್ನ ನಾವು ಕೇಳ್ತೀವಿ. 4:30ಕ್ಕೆ ನಿಮ್ಮ ಪ್ರಶ್ನೆ ಸಮಂಜಸವಾಗಿದ್ದರೆ ಖಂಡಿತ 4:30ಕ್ಕೆ ಸರಿಯಾಗಿ ನಿಮ್ಮ ಕರೆಯನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಅವರ ಜೊತೆಯಲ್ಲಿ ನೀವು ಕೂಡ ಮಾತಾಡಬಹುದು ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಲುಪಿಸಲು. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಪ್ರಶ್ನೆಗಳನ್ನ ಕೇಳಕ್ಕೆ ಸಮಯ ಆಗಿದೆ. ದಯವಿಟ್ಟು ಪ್ರಶ್ನೆಗಳನ್ನ ಕೇಳೋಕೆ ಮೊದಲು ಈ ಒಂದು ವಿರಾಮದ ಜೊತೆಗೆ ವಾಪಸ್ಸಾಗೋಣ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನೀವೆಲ್ರಿಗೂ ಆತ್ಮೀಯ ಸ್ವಾಗತ. ಮೊದಲನೇ ಪ್ರಶ್ನೆನ ನಾನೀಗ ಕೇಳ್ತಾ ಇದ್ದೀನಿ. ರಾಣಿ ಕಿ ವಾವ್ ಇದನ್ನ ನಾವು ಎಲ್ಲಿ ಕಾಣಬಹುದು? ನಿಮ್ಗೆಲ್ಲ ಗೊತ್ತೇ ಇದೆ ಇದು ಎಲ್ಲಿದೆ ಅಂದ್ರೆ ಯಾವ ರಾಜ್ಯದಲ್ಲಿ ಇದೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ರಾಣಿ ಕಿ ವಾವ್ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅನ್ನೋದು.

ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾನು ಕೇಳಿದ್ದ ಪ್ರಶ್ನೆ ರಾಣಿ ಕಿ ವಾವ್ ಎಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದೆ. ರಾಣಿ ಕಿ ವಾವ್ ಅಥವಾ ರಾಣಿಯ ಮೆಟ್ಟಿಲು ಬಾವಿ ಅಂತಾನು ಇದಕ್ಕೆ ಕರೀತಾರೆ. ಸರಿಯಾದ ಉತ್ತರ ಕೊಟ್ಟವರು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ.

ಬೆಂಗಳೂರಿಂದ ಮತ್ತೆ ಎನ್ಆರ್ಪ್ರಸಾದ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿಂದ ನೇತ್ರಾ ಕೆಂಗೇರಿ, ರಾಧಾಕೃಷ್ಣ ಚಲ್ಲಹಳ್ಳಿ, ನಿಹಾರಿಕಾ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಪದ್ಮಶ್ರೀ ಅವರ ಕುಟುಂಬದವರು ರಘುನಾರಾಯಣ್. ಮತ್ತೆ ಒಂದಷ್ಟು ವಿವರಣೆ ಸಮೇತ ಉತ್ತರನ ಕಳಿಸಿದರೆ ಹೊನ್ನೂರ್ ಅಲಿ ಹನುಮಂತಪುರ ಜಗಳೂರಿಂದ, ಮತ್ತೆ ಬಿಂದು ಪ್ರಕಾಶ್ ಬೆಂಗಳೂರಿಂದ, ಮುನಿರಾಬಾದ್ ಇಂದ ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಸುವರ್ಣ ಕೊರಿಯಾ ಅಂಬಸಾಗರದಿಂದ ಸರಿಯಾದ ಉತ್ತರ, ಲಕ್ಷ್ಮೀ ದೇವಮ್ಮ ಸಾತನೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಮತ್ತೆ ಗುಜರಾತ್ ಇಂದ ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ರಾಮ್ ಪ್ರಸಾದ್ ಅವರು. ಗೀತಾ ಜೋಶಿ ಕಲಬುರಗಿಯಿಂದ, ಜೊತೆಗೆ ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಅನಿಲ ಬಿಷ್ಟನವರ್ ನಿಮ್ಮ ಸಂದೇಶ ಕೂಡ ತಲುಪಿದೆ. ಹಂಪೆಯಿಂದ ಜಾಫರ್, ಮತ್ತೆ ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ದೇವಿ ಸಿಂಗ್, ಸರೋಜ ಸಿಂಗ್, ಎಂ ವಿಶ್ವನಾಥ್, ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿಂದ, ಮತ್ತೆ ಉಮೇಶ್ ವಂಡಿಕಲ್ ಕೃಪಾ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಒಂಚೂರು ಕನ್ಫ್ಯೂಷನ್ ಕೂಡ ಆಗಿದೆ ಕೆಲವರಿಗೆ, ಅನನ್ಯ ಜಿ ಗೊತ್ತೂರಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಜೊತೆಗೆ ಹರಿಹರನ್ ವಿಜ್ಞಾನ ನಗರದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಎಸ್ ಎಂ ಶೋಭಾ ಹಾಸನದಿಂದ, ಗುಣವತಿ ಭೀಮಪ್ಪ ಅವರ ಜೊತೆಗೆ ಶಿವಣ್ಣ ಕಿನ್ನಾಳದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ನಾಗರಾಜ್ ನವಿಲೆ ಮಧ್ಯಪ್ರದೇಶದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಇಂದಿರಾ ಕಬಾಡಿ ಇಂದಿರಾ ವೆಂಕಟೇಶ್ ಅವರು ಬಿನಿಪೇಟೆಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಬಿಳೆಬಾವಿ ಮಂಜುನಾಥ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:40 ನಾನು ಕೇಳಿದ್ದೆ ರಾಣಿ ಕಿ ವಾವ್ ಎಲ್ಲಿದೆ ಅಂತ, ಎಲ್ಲಿದೆ 100 ರೂಪಾಯಿ ನೋಟ್ ಮೇಲಿದೆ ಅಂತ ಈಸಿಯಾಗಿ ಉತ್ತರನ ಹೇಳಬಹುದು. ಆದರೂ ಸರಿಯಾದ ಉತ್ತರ ಗುಜರಾತ್ ಆಗಿದೆ, ಗುಜರಾತ್ ರಾಜ್ಯದಲ್ಲಿ ಇದೆ ನಾನು ಕೇಳಿದ್ದೆ ಹೌದು. ಹಾಗೆ ನಮ್ಮ 100 ರೂಪಾಯಿ ನೋಟನ್ನ ತೆಗೆದ್ರೆ ಅಲ್ಲೂ ಕೂಡ ಈ ರಾಣಿ ಕಿ ವಾವ್ನ ಚಿತ್ರ ಕಾಣುತ್ತೆ. ಏನಿದು ರಾಣಿ ಕಿ ವಾವ್ ಅಂತ ಗೊತ್ತಿಲ್ಲದೆ ಅವರಿಗೋಸ್ಕರ ಈ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ರಾಣಿ ಕಿ ವಾವ್ ಅಂದ್ರೆ ರಾಣಿಯ ಮೆಟ್ಟಿಲು ಬಾವಿ ಅಂತ ಕರೆಸ್ಕೊಳ್ಳುವಂಥದ್ದು. ಬಾವಿಯ ರೂಪದಲ್ಲಿ, ಬಾವಿ ದೊಡ್ಡ ಬಾವಿ ಅದು, ಬರೀ ಮೆಟ್ಟಿಲುಗಳಿಂದಲೇ ಕೂಡಿರುವಂತಹ ಬಾವಿ, ಆ ಮೆಟ್ಟಿಲು ಬಾವಿ ನ ರಾಣಿ ಕಿ ವಾವ್ ಅಂತ ಕರೀತಾರೆ. ಭಾರತದ ಗುಜರಾತ್ನ ಪಟನ್ನಲ್ಲಿ ಇದು ಇರುವಂತಹ ಬಾವಿ, ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಆಗಿದೆ. ಈ ಪ್ರಾಚೀನ ಮೆಟ್ಟಿಲಿನ ಬಾವಿಯನ್ನ 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು. ಸೋಲಂಕಿ ರಾಜವಂಶದ ಅವಧಿಯಲ್ಲಿ ಈ ಬಾವಿ ತುಂಬಾ ವಿಶಿಷ್ಟವಾಗಿ ಚಾಪನೆ ಮೂಡಿಸ್ತು. ಒಂಥರ ವಿಶಿಷ್ಟವಾದ ಕಲೆ ಮತ್ತೆ ವಾಸ್ತುಶಿಲ್ಪದಲ್ಲಿ ತುಂಬಾ ಗಮನಾರ್ಹವಾದ ಉದಾಹರಣೆ ಅಂತ ಅನ್ಬಹುದು ರಾಣಿ ಕಿ ವಾವ್ ಅನ್ನ. ರಾಜ ಭೀಮದೇವ್ ಒಂದು ಇವರ ಆಳ್ವಿಕೆಯಲ್ಲಿ ಇದನ್ನ, ಈ ಬಾವಿಯನ್ನ ನಿರ್ಮಾಣ ಮಾಡಲಾಯಿತು. ಅವರ ರಾಣಿ ಉದಯಮತಿಗೋಸ್ಕರ, ಅವರ ಸ್ಮರಣಾರ್ಥವಾಗಿ, ಅಂದ್ರೆ ಅವರ ರಾಣಿ ತೀರ್ಕೊಂಡಿದ್ರು ಅವ್ರಿಗೋಸ್ಕರ ಅವರ ರಾಜರಾದ ರಾಜ ಭೀಮದೇವ್, ಮೊದಲನೇ ಭೀಮದೇವ್ ಅವರು, ರಾಣಿ ಉದಯಮತಿ ತೀರ್ಕೊಂಡಿದ್ದಂತಹ ರಾಣಿ ಉದಯಮತಿಗೋಸ್ಕರ ಈ ಬಾವಿಯನ್ನ ಕಟ್ಟಿಸಿದ್ರು. ಈ ಬಾವಿ ನೀರಿನ ವ್ಯವಸ್ಥೆಗೂ ಆಯಿತು, ಅದರ ಜೊತೆಗೆ ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಿದಂಗಾಯ್ತು, ಎರಡಕ್ಕೂ ಕೂಡ ಪೂರೈಸಿತು. ಹೋಹ್, ರಾಣಿ ಕಿ ವಾವ್ ಗುಜರಾತ್ನಲ್ಲಿ ಇದೆ ಅನ್ನೋದು ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ ಸರಿಯಾಗಿ 3:42 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವಂತ ಸಮಯ. ಹಿಂದಿ ಕೋಶಿಶ್ ಚಿತ್ರ ಎಲ್ಲರೂ ನೋಡಿರ್ತೀವಿ, ಸಾಕಷ್ಟು ಜನ ನೋಡಿರ್ತೀವಿ. ಅಂಥವರು ತುಂಬ ಸುಲಭವಾಗಿ ಉತ್ತರಿಸಬಹುದಾದಂತಹ ಪ್ರಶ್ನೆ. ಕೋಶಿಶ್ ಚಿತ್ರದಲ್ಲಿ ಕಿವುಡ ಮತ್ತೆ ಮೂಗನಾಗಿ ಜಯಬಹದ್ದೂರಿ ಅವರ ಜೊತೆಯಲ್ಲಿ ನಟಿಸಿದ ನಟನ ಹೆಸರು ಏನು, ಆ ನಟ ಯಾರು ಅನ್ನೋದು ಪ್ರಶ್ನೆ. ನಟನ ಸಿನಿಮಾದಲ್ಲಿನ ಹೆಸರಲ್ಲ, ನಟನ ನಿಜವಾದ ಹೆಸರು ಏನು, ಯಾರು ಆ ನಟ? ಕೋಶಿಶ್ ಚಿತ್ರದಲ್ಲಿ ಕಿವುಡ ಮತ್ತು ಮೂಗನಾಗಿ ಜಯಬಹದ್ದೂರಿ ಅವರ ಜೊತೆಯಲ್ಲಿ ನಟಿಸಿದ ನಟ ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ಸಮಯ 3:48 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸರಿಯಾದ ಉತ್ತರನ ಸಾಕಷ್ಟು ಜನ ಕಳಿಸಿದ್ರೆ ನಾನು ಕೇಳಿದ ಪ್ರಶ್ನೆ, ಕೋಶಿಶ್ ಚಿತ್ರದಲ್ಲಿ ಕಿವುಡಾ ಮತ್ತೆ ಮೂಗನಾಗಿ ಜಯಾಬಾದರಿ ಅವರ ಜೊತೆಯಲ್ಲಿ ನಟಿಸಿದ ನಟನ ಹೆಸರು ಏನು ಅಂತ. ಸರಿಯಾದ ಉತ್ತರ ಮೊದಲು ಕಳಿಸಿದವರು ದಿಲೀಪ್ ಕಲ್ಯಾಣ್.

ಕುಂದಾಪುರದಿಂದ ಮತ್ತೆ ವೇದಶೆಟ್ಟಿ ಕಾಳ್ವಾರದಿಂದ ಮತ್ತೆ ರಾಘವೇಂದ್ರ ಅಪ್ಪರ್ವತ ಭದ್ರಾವತಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಮೀಲ್ ಲಾ ಟಿಸಿ ಪಾಳ್ಯದಿಂದ, ಮಂಡಿಕಲ್ ಕೃಪಾ ಜೊತೆಗೆ ದ್ರಾವಿಡ್ ಕುಮಾರ್ ಮುನಿರಬಾದಿಂದ, ಗೋಪಾಲ್ ಕೃಷ್ಣ ಆರ್ ಅವರು, ಅನ್ನಪೂರ್ಣೇಶ್ವರಿ ನಗರದಿಂದ ಎಸ್ ನಾಗರಾಜ ರಾವ್, ಹರೀಶ್ ಮಲ್ಲೇಶ್ವರಂಯಿಂದ ಚಂದ್ರಕಾಂತ್ ಹವಲ್ದಾರ್ ಜೊತೆಗೆ ಪದ್ಮಶ್ರೀಯವರ ಕುಟುಂಬದವರು ಉಷಾ ಶ್ರೀನಿವಾಸ್, ಅಕ್ಷಯ್ ಆಶ್ರಯ ಅಂಡ್ ಅಕ್ಷಯ್ ಚಾಮರಾಜನ ಕೋಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅನಿಲ ಬಿಷ್ಣಣ್ಣನವರ್ ಸ್ವಲ್ಪ ಕನ್ಫ್ಯೂಸ್ ಆದವರು ಕೂಡ ಇದ್ದಾರೆ. ಸಿಂಗರ್ ಹೆಸರನ್ನ ಹೇಳಿದ್ದಾರೆ, ನಾನು ನಟಿಸಿದವರು ಯಾರು ಅಂತ ಕೇಳಿದ್ದೆ. ಶ್ರೀರಕ್ಷಾ ಮತ್ತೆ ಸುರಣಿತಾ ಮಾಗಡಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸರಿಯಾದ ಉತ್ತರ ಆಗಿತ್ತು ಸಂಜೀವ್ ಕುಮಾರ್ ಅವರು. ಸಂಜೀವ್ ಕುಮಾರ್ ಅವರು ಕೋಶಿಶ್ ಚಿತ್ರದಲ್ಲಿ ಕುರುಡ ಮತ್ತು ಮೂಗನಾಗಿ ಜಯಾ ಬಾಧುರಿ ಅವರ ಜೊತೆಯಲ್ಲಿ ನಟಿಸ್ತಾರೆ. ಸಂಜೀವ್ ಕುಮಾರ್ ದಿಲೀಪ್ ಕುಮಾರ್ ಅವರ ಜೊತೆಯಲ್ಲಿ ಸಂಘರ್ಷ ಅನ್ನೋ ಚಿತ್ರದಲ್ಲಿ ನಟಿಸ್ತಾರೆ. ಇನ್ನು 1970ರಲ್ಲಿ ಕಿಲೋನಾ ಅವರನ್ನ ತಾರೆಯನ್ನ ಆಗಿಸ್ತು ಸಂಜೀವ್ ಕುಮಾರ್ ಅವರನ್ನ. ಸೀತಾ ಅವ್ರ ಗೀತಾ ಮತ್ತೆ ಮಂಚಲಿ ಮತ್ತೆರಡು ಅವರ ಯಶಸ್ವಿ ಚಿತ್ರಗಳು. ಸಂಜೀವ್ ಕುಮಾರ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡಬಹುದು. ಸಮಯ 3:51. ಇನ್ನು ನಾನು ಮತ್ತೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಪ್ರಶ್ನೆ ಏನು ಅಂದ್ರೆ, ಈ ಆಡಿಯೋ ಬಿಟ್ಟನ್ನ ಕೇಳಿಸ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದೇ ಸಲ ಕೇಳಿಸೋದು. ಪ್ರಶ್ನೆನ ಅನಂತರ ಕೇಳ್ತೀನಿ. ಈ ಹಾಡಿನ, ಈ ಆಡಿಯೋ ಬಿಟ್ಟನ್ನ ಏನ್ ಕೇಳಿಸ್ಕೊಂಡ್ರಲ್ಲ, ಇದರ ಮುಂದಿನ ಸಾಲು ಏನು ಅನ್ನೋದು ಪ್ರಶ್ನೆ. ಉಪಕಾರವನ್ನೇ ಮಾಡುವೆ ಈ ಹಾಡನ್ನ ನೀವು ಕೇಳಿದ್ರಲ್ವಾ, ಯಾವ ಹಾಡಿದ್ದು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಉಪಕಾರವನ್ನೇ ಕಾಣುವೆ, ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ, ಅದಾದ್ಮೇಲಿನ ಮುಂದಿನ ಸಲಹೆ ಏನು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಿಮಗೆ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಒಂದು ಆಡಿಯೋ ಬಿಟ್ ಅನ್ನ ಕೇಳಿಸಿ ಅದರ ಮುಂದಿನ ಸಾಲು ಏನು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಕಳಿಸೋರು ತುಂಬಾ ಕೆಲವೇ ಜನ, ಅದರಲ್ಲಿ ಅರ್ಧ ಆನ್ಸರ್ನ ಕಳಿಸಿದವರು ಕೂಡ ಸ್ವಲ್ಪ ಜನ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 53548 ನಿಮ್ಮ ಹೆಸರನ್ನು ಕಳಿಸ್ರಿ, ಜೊತೆಗೆ ಅರ್ಧ ಆನ್ಸರನ್ನ ಕಳಿಸಿದವರು 6677 ಲಾಸ್ಟ್ ನಂಬರ್, ಜೊತೆಗೆ ಚಿತ್ರದ ಹೆಸರು ಖಂಡಿತ ಕೇಳಲ್ಲ ನಾನು. ನಮ್ಮ ರನ್ನಿಂಗ್ ವಿತ್ 8840 ಜೊತೆಗೆ ರೇಣುಕಾ ಅವರು ಸರಿಯಾದ ಉತ್ತರನ ಕಳಿಸಿದರೆ, ವಿನೋದ್ ಜಿ ನೆಲಮಂಗ್ಲದಿಂದ, ಮತ್ತೆ ಸಾನಿಧ್ಯ ಅವರ ಉತ್ತರ ಕೂಡ ಸರಿಯಾಗಿದೆ, ಮತ್ತೆ ವೇದಶೆಟ್ಟಿ ಕಾಳ್ವಾರ ಜಗಳೂರಿಂದ ವಾಸಿಂ ಅವರ ಉತ್ತರ ಕೂಡ ಸರಿಯಾಗಿದೆ, ಜೊತೆಗೆ ರಾಧಾಕೃಷ್ಣ ಚಲ್ಹಳ್ಳಿ ನೇತ್ರ ಕೆಂಗೇರಿಯಿಂದ, ಮತ್ತೆ ಮಂಜುನಾಥ್ ಇಂದ್ರಗಿ, ಇವರಿಷ್ಟು ಜನ ಸರಿಯಾದ ಉತ್ತರನ ಕಳಿಸಿದ್ದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಉಪಕಾರವನ್ನೇ ಕಾಣುವೆ, ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ, ಅನುರಾಗವಿಲ್ಲಿ ಇಲ್ಲವೇ ಮನದೆ ಇದುವೆ ವಿಚಾರ ಅನ್ನೋದು ಮುಂದಿನ ಸಾಲಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಸರಿಯಾಗಿ 3:57 ಇದು FM ರೈನ್ಬೋ, ಕನ್ನಡ ಕಾಮನ್ ಬಿಲ್ಲು 101.3.

0: ಸಮಯ ಸರಿಯಾಗಿ 4:03 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇವತ್ತು ನಾವು ಬೆಳಗ್ಗೆಯಿಂದನೇ ಹೇಳ್ದಂಗೆ ಜನರ ಜಿಲ್ಲಾಧಿಕಾರಿ ಅಂತಾನೆ ಪ್ರಖ್ಯಾತರಾದ ಕೆ ಎ ದಯಾನಂದ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸರ್ಕಾರದ ಅನೇಕ ವಿವಿಧ ಇಲಾಖೆಗಳಲ್ಲಿ ಮಹತ್ತರವಾದ ಹುದ್ದೆಯನ್ನು ಅಲಂಕರಿಸಿ ಹಲವು ಮೊದಲುಗಳಿಗೆ ಪಾತ್ರರಾದವರು ಕೆ ಎ ದಯಾನಂದ್ ಅವರು. ಮೈಸೂರು ಜಿಲ್ಲೆ ಕೆ ಆರ್ ನಗರ ಕೆಸ್ತೂರು ಕೊಪ್ಪಲ್ನಲ್ಲಿ ಹುಟ್ಟಿದ ದಯಾನಂದ್ ಅವರದ್ದು ಕೃಷಿಕ ಕುಟುಂಬವಾದರೂ ಕೂಡ ಇವರ ಸಾಧನೆಗಳು ಅನೇಕ ಮುಗಿಲುಗಳಿಗೆ ಹರಿಯುತ್ತೆ. ಅಪ್ಪಾಜಿಗೌಡ ಅವರು ಇವರ ತಂದೆ, ತಾಯಿ ಸಣ್ಕಾಳಮ್ಮ ಅವರು, ಅಕ್ಕ ಅಣ್ಣಂದ್ರ ತುಂಬ ಕುಟುಂಬದಲ್ಲಿ ಬೆಳೆದ ದಯಾನಂದ್ ಅವರು ಬೆಂಗಳೂರಿನಲ್ಲಿ ಕಾಲೇಜ್ ದಿನಗಳನ್ನು ಪೂರೈಸಿದ್ರು. ದ್ವಿತೀಯ ದರ್ಜೆ ಸಹಾಯಕರಾಗಿ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಸರ್, ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಬೆಳಗ್ಗೆಯಿಂದ ನಿಮ್ ಬಗ್ಗೆ ನಾವು ಹೇಳಿದೀವಿ, ಜನಕ್ಕೆ ಸಾಕಷ್ಟು ಸಂದೇಶಗಳು ಕೂಡ ನಮ್ಗೆ ಬಂದಿದೆ. ಆ ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ಹೋಗೋಕೆ ಮೊದಲು, ಮೈಸೂರು ಜಿಲ್ಲೆಯ ಒಂದು ರೈತ ಕುಟುಂಬದಿಂದ ನೀವು ಬರ್ತೀರಾ, ಅದಾದ್ಮೇಲೆ ದ್ವಿತೀಯ ದರ್ಜೆ ಸಹಾಯಕರಾಗಿ ನಿಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡ್ತೀರಾ, ಐಎಎಸ್ ಅಧಿಕಾರಿ ಆಗ್ತೀರಾ, ಅನಂತರದಲ್ಲಿ ಐಎಎಸ್ ಅಧಿಕಾರಿ ಆಗ್ತೀರಾ, ಈ ಜೀವನ ಪಯಣದ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್?
1: ಜೀವನ ಪಯಣ ಅಂದಾಗ ಮುಖ್ಯವಾಗಿ ನಾವು ಒಂದು ಬಹಳ ಕೆಳಸ್ತರದಿಂದ ಮೇಲ್ಸ್ತರಕ್ಕೆ ಬಂದರೆ ಅದು ಸಕ್ಸಸ್ ಅಂತ ಕರಿತೇವೆ, ಅಥವಾ ನಾವು ಅದೇ ಸ್ಥಳದಲ್ಲಿ ಇದ್ದ ಸ್ತರದಲ್ಲಿ ಇದ್ದು ಬಿಟ್ಟರೆ ಅದನ್ನು ನಾವು ಸಕ್ಸಸ್ ಅನ್ನಲ್ಲ, ನಾವು ಏನೇ ಮಾಡಿದ್ರೂ ಕೂಡ ಅದಕ್ಕೆ ಅದ್ರದ್ದು ವ್ಯಾಲ್ಯೂ ಸಿಗೋದೇ ಇಲ್ಲ. ಬಟ್ ನಾವು ಕೃಷಿ ಕುಟುಂಬದಿಂದ ಬಂದು ಆರ್ಥಿಕ ಕಷ್ಟದಿಂದ ಬಂದು ಭಾಳ ಶ್ರಮಪಟ್ಟು ಓದಿ ಸರ್ಕಾರಿ ಸ್ಕೂಲು, ಸರ್ಕಾರಿ ಕಾಲೇಜು, ಸರ್ಕಾರಿದೇ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಂಡು ಯಾವುದೇ

0: ಟ್ಯೂಷನ್ ಇಲ್ದನೆ ಏನಿಲ್ದನೆ ಒಂದು ರೀತಿ ಕೆ ಎ ಎಸ್ ಆಯಿತು, ಕೆ ಎ ಎಸ್ ಆದಮೇಲೆ ಐ ಎ ಎಸ್ ಆಯಿತು. ಇದೊಂದು ಒಂದು ಸ್ವೀಟ್ ಜರ್ನಿ ಅವತ್ತಿನ ಕಾಲಘಟ್ಟಕ್ಕೆ, ಅವತ್ತಿನ ದಿನಕ್ಕೆ ಅದು ಕಷ್ಟ ಅನಿಸಿದ್ರು ಕೂಡ ಇವತ್ತು ನೆನೆಸ್ಕೊಂಡ್ರೆ ಅದೊಂದು ಭಾಳ ಸಿಹಿಯಾದ ಒಂದು ಜರ್ನಿ ಅಂತ ಇವತ್ತು ಅನ್ನಿಸ್ತಾ ಇದೆ.
1: ಓಕೆ ಓಕೆ, ನಿಮ್ಮ ಬಗ್ಗೆ ಮಾತಾಡುವಾಗ ಮುಖ್ಯವಾಗಿ ನಾವು ಹೇಳಲೇಬೇಕಾಗಿರೋದು ಅಂದರೆ ಇವತ್ತಿನ ಕಾಲಕ್ಕೆ ಸಾಕಷ್ಟು ಜನ ಮಕ್ಕಳು ಒಂದು ಪಿಯರ್ ಪ್ರೆಷರ್ ಅನ್ನೋದ್ರಲ್ಲಿರ್ತಾರೆ. ಇಷ್ಟೇ ಮಾರ್ಕ್ಸ್ ಬರಬೇಕು, ಇಷ್ಟೇ ಓದಬೇಕು, ಹಿಂಗೆ ಓದಬೇಕು, ಇದೆಲ್ಲನೂ ಅಪ್ಪ ಅಮ್ಮಂದ್ರ ಪ್ರೆಷರು ಮತ್ತು ಸೊಸೈಟಿ ಪ್ರೆಷರು, ನಿಮ್ಮ ಮಗನಿಗೆ ಎಷ್ಟು ಮಾರ್ಕ್ಸ್ ಬಂತು ಹಿಂಗೆ ಏನು. ನಿಮ್ಮ ಕಾಲಘಟ್ಟದಲ್ಲಿ ಅದನ್ನೆಲ್ಲ ಯಾರೂ ಕೇಳೋರು ಇರಲಿಲ್ಲ, ಜೊತೆಗೆ ನೀವೇ ಎಷ್ಟೊಂದು ಕಡೆ ಹೇಳ್ಕೊಂಡಂಗೆ ನಾನೇನು ತುಂಬ ಓದ್ದವನಲ್ಲ ಅಂತ ನೀವು ಹೇಳ್ಕೊಂಡಿದ್ದೀರಾ. ತುಂಬ ನೀವು ಜೀರೋಯಿಂದ ಬಂದ್ರಿ ಅನ್ನೋದಕ್ಕಿಂತ ನಾನು ಹೆಚ್ಚಾಗಿ ಅನ್ಸೋದು ಮೈನಸ್ ಇಂದ ಬಂದು ಒಂದು ಮಟ್ಟವನ್ನು ತಲುಪಿದ್ದೀರಾ ಅಂತ. ಆ ಜರ್ನಿಯಲ್ಲಿ ಇವತ್ತು ಜರ್ನಿನ ನೋಡೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯೋಜನತೆ ಏನಿದೆ, ಒಂದೇ ಒಂದು ಸೋಲನ್ನು ಕಂಡ್ರೆ ಅದನ್ನು ತಡ್ಕೊಳಕ್ಕಾಗಲ್ಲ. ಅದು ಮಕ್ಕಳಿರ್ಬಹುದು, ಹೈಸ್ಕೂಲಿನ ಮಕ್ಕಳಿರ್ಬಹುದು, ಅಥವಾ ಯೋಜನತೆ ಕಾಲೇಜಿಗೆ ಹೋಗೋ ಮಕ್ಕಳು ಇರ್ಬಹುದು, ಅಥವಾ ಕೋವಿಡ್ ನಂತರದ ದಿನಗಳಲ್ಲಿ ಸಾಕಷ್ಟು ವೇ ಆಫ್ಗಳಾದಾಗ ಕೆಲಸ ಕಳ್ಕೊಂಡವ್ರು ಇರಬಹುದು, ಆ ಒಂದು ಸೋಲನ್ನು ಕೂಡ ತಡ್ಕೊಳಕ್ಕಾಗಲ್ಲ, ಸೋತ್ಬಿಟ್ವಿ ಅನ್ನೋದನ್ನ ತಡ್ಕೊಳಕ್ಕಾಗಲ್ಲ. ಆ ಜರ್ನಿಯನ್ನು ನೀವು ಹೇಳೋದಾದರೆ ಹೇಗೆ ಆ ಗೆಲುವು ನಿಮಗೆ ಸಿಕ್ತು, ನಾನೇನೂ ಅಲ್ಲ ಅಂತ ಅಂದ್ಕೊಂಡಾಗ ಆ ಗೆಲುವಿಗೆ ಬಂದಿದ್ದು ಹೇಗೆ?
0: ಮುಖ್ಯವಾಗಿ ನಾನು ಓದ್ತೀನಿ ಅಂತ ಕೂಡ ನಾನು ಯೋಚನೆಯನ್ನು ಮಾಡಿರಲಿಲ್ಲ. ಹೇಗೋ ಎಸ್ ಎಲ್ ಸಿ ಪಾಸ್ ಆಯಿತು, ಬೆಂಗಳೂರಿಗೆ ಬಂದ್ವಿ. ಬಂದ ನಂತರದಲ್ಲಿ ನಮಗಿದ್ದದ್ದು ಒಂದೇ ಗುರಿ ಏನಂದರೆ ಹಸಿವನ್ನು ನೀಗಿಸ್ಕೊಳ್ಳಿಕ್ಕೆ ಒಂದು ಉದ್ಯೋಗವನ್ನು ಕಂಡುಕೋಬೇಕು ಅನ್ನುವಂಥದ್ದು. ಮನುಷ್ಯನಿಗೆ ಒಂದು ಗುರಿ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಮೊದಲು ನಮಗೆ ಒಂದು ಹಸಿವನ್ನು ಸಾಧಿಸ್ಕೊಳ್ಳಿಕ್ಕೆ ಒಂದು ಪರ್ಮನೆಂಟ್ ಜಾಬ್ ಬೇಕನ್ನಿಸ್ತು. ಪರ್ಮನೆಂಟ್ ಜಾಬ್ ಸಿಕ್ತು, ಫಸ್ಟು ಎಸ್ ಡಿ ಎ ಆಯಿತು, ಹೈಸ್ಕೂಲ್ ಟೀಚರ್ ಆಯಿತು. ಆ ಗುರಿ ನಿಲ್ಲಿಲ್ಲ, ಇನ್ನು ನನ್ನ ಕೈಲಿ ಅಸಾಧ್ಯ ಅನ್ನೋದು ಇಷ್ಟು ಆಗಿದೆಯಲ್ಲ ಅನ್ನೋದೇ ದೊಡ್ಡ ಸಾಧನೆ ಅನ್ನಿಸ್ತು. ನಮ್ಮ ಕೈಲೂ ಸಾಧ್ಯ ಅಂತ ಒಂದು ಆತ್ಮವಿಶ್ವಾಸ ಮೂಡ್ತು. ಆತ್ಮವಿಶ್ವಾಸದಿಂದ ನಂತರ ಕೆ ಎ ಎಸ್ ಆಯಿತು, ಡಿಸ್ಟ್ರಿಕ್ಟ್ ಮಾರ್ಕೆಟಿಂಗ್ ಆಫೀಸರ್ ಆದೆ, ನಂತರ ಅಸಿಸ್ಟೆಂಟ್ ಕಮಿಷನರ್ ಆದೆ. ಇದು ಒಂಥರ ನಾವು ಗುರಿಗಳನ್ನು ಇಟ್ಟುಕೊಂಡು ನಮ್ಮದೇ ಆದಂಥ ಒಂದು ಪಾಸಿಟಿವ್ ಸ್ಟ್ರೆಸ್ಸನ್ನು ಅಂದರೆ ಒತ್ತಡವನ್ನು ನಾನು ಮಾಡಬೇಕು, ಇದು ಯಾಕೆ ಮಾಡಬೇಕು ಅಂದರೆ ಈ ಉದ್ದೇಶಕ್ಕೆ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ನಾನು ಸಾಧಿಸಲೇಬೇಕು ಅನ್ನೋ ಹಠ ಬಂದಾಗ ನಮಗೆ ಏನು ಕಡಿಮೆ ಮಾರ್ಕ್ಸ್ ಆಗಲಿ, ರ್ಯಾಂಕ್ ಇಲ್ಲ ಅಂತಾಗಲಿ, ಅಥವಾ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ ಅಂತಾಗಲಿ, ಅಥವಾ ಏನು ನನಗೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆ ಇದೆ, ದುಡ್ಡಿಲ್ಲ, ಖರ್ಚಿಗೆ ದುಡ್ಡಿಲ್ಲ, ಟ್ಯೂಷನ್ ಇಲ್ಲ, ಏನು ಇವ್ಯಾವೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಮಕ್ಕಳಿಗೆ ಮುಖ್ಯವಾಗಿ ಬೇಕಿರುವಂಥದ್ದು ನಾನೇನಾದರೂ ಸಾಧಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಗುರಿ, ಆ ಗುರಿ ಇಟ್ಟುಕೊಂಡ್ರೆ ಏನು ಬೇಕಾದರೂ ಸಾಧನೆ ಆಗುತ್ತೆ. ಹಾಗಾಗಿ ಯಾರು ನಿರಾಶರಾಗಬೇಕಾಗಿಲ್ಲ. ಯಾವುದು ಕೋವಿಡ್, ನೀವು ಹೇಳಿದ ಹಾಗೆ ಕೋವಿಡ್ ಇರ್ಬೋದು, ಇನ್ನೊಂಥರ ಸಮಸ್ಯೆ ಇರ್ಬೋದು, ಯಾವುದೇ ಸೆಕ್ಟರ್ನಲ್ಲಿ ಇತ್ತೀಚೆಗೆ ನಾವು ನೋಡುವಂಥ ಯುವಜನತೆ ಮನಸ್ಥಿತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಸಡನ್ ಒಂದು ರೀತಿ ಕುಸಿದು ಹೋಗ್ಬಿಡ್ತಾರೆ,
1: ಕುಸಿದು ಹೋಗ್ಬಿಡ್ತಾರೆ. ಸಾಕಷ್ಟು ಆತ್ಮಹತ್ಯೆಗಳನ್ನ ಕಾಣ್ತೀವಿ ನಾವು, ಅಲ್ಲಿಗೆ ಜೀವನ ಕೊನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರ ಮೇಲೆ ಅವಲಂಬಿತವಾಗಿರುವಂತ ಸಾಕಷ್ಟು ಜನ ಕೂಡ ಇರ್ತಾರೆ.
0: ನಾನು ಯಾವಾಗಲೂ ಅದಕ್ಕೆ ಹೇಳ್ತಿರ್ತೀನಿ, ನಮ್ಮ ಹಿಂದಿನ ಗ್ರಾಮೀಣ ಬದುಕಿನಲ್ಲಿರುವಂತ ಹೆಣ್ಮಕ್ಳು, ನನ್ನ ತಾಯಿಯಂದಿರು, ನನ್ನ ಅಜ್ಜಿಯಂದಿರು, ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಕೊಂಡು ಗಂಡನ ಹತ್ರ ಹೊಡೆಸ್ಕೊಂಡು ಬಡಿಸ್ಕೊಂಡು ಬಂದರೂ ಕೂಡ ಅವ್ರಿಗೆ ಯಾವಾಗಲೂ ಒಂದು ಉದಾಹರಣೆ ಕೊಡೋರು. ಈ ಸೀತೆಯದನ್ನು ಉದಾಹರಣೆ ಕೊಡೋರು, ಸೀತೆ ಬರದೇ ಇರೋ ಕಷ್ಟ ನನಗೆ ಬಂದಿದೆಯಾ, ಯಾರಾದರೂ ಅಣ್ಣ ತಮ್ಮದಿರು ಮನೇಲಿ ಕುಟುಂಬ ಜಗಳ ಆದರೆ ಇವರು ಮಹಾಭಾರತದ ಕೌರವರು ಮತ್ತು ಪಾಂಡವರೇ ಜಗಳ ಆಡಿದ್ದಾರೆ, ನಮ್ದೇನು ದೊಡ್ಡದಾದ್ರ ಮುಂದೆ, ಈ ತರದ ಒಂದು ಸೈಕಾಲಜಿಕಲ್ಲಿ ಅವೆಲ್ಲವೂ ಕೆಲಸ ಮಾಡಿದ್ದಾವೆ. ಅದೇ ರೀತಿಯಲ್ಲಿ ನಾನು ಹಿಂದೆ ಹೇಳ್ತಾ ಇದ್ದೆ, ಹಿಂದಿನ ಈಗ ಸಿನಿಮಾ ನೋಡಬೇಕಾದ್ರೆ ಯಾವ್ದಾದ್ರು ಕಣ್ಣೀರಿನದ್ದು ಒಂದು ಸೀನ್ ಬಂದ್ಬಿಟ್ರೆ ತಪ್ಪು ಅಂತ ನಾವು ಚಾನಲ್ ಚೇಂಜ್ ಮಾಡಿಬಿಡ್ತೇವೆ, ತಡ್ಕೊಳಕ್ಕಾಗಲ್ಲ ಅಂತ. ನಮ್ಮ ಹಿಂದಿನವರು ನನ್ನ ತಾಯಿ, ನಾನು ಚಿಕ್ಕವನಿದ್ದ ನಮ್ಮ ತಾಯಿ ಹಾಲು ಉಂಡ ತವರಂತೆ ಇನ್ನೊಂದು ಮತ್ತೊಂದು ತವರಿಗೆ ಬಾ ತಂಗಿ ಸಿನಿಮಾ ಬಂದರೆ ಸಿನಿಮಾಗೆ ಹೋಗಿ ಆ ಹೀರೋಯಿನ್ಗಿಂತ ಹೆಚ್ಚು ಇವರೇ ಹತ್ತು ಅವಳವರು. ಸೊ ಅವರ ನರ್ವ್ ಸಿಸ್ಟಮ್ ಇದ್ವಲ್ಲ, ಅವುಗಳೇ ಒಂದು ರೀತಿ ಕಷ್ಟಕ್ಕೆ ಮಿಡಿಯುವಂಥ ಶಕ್ತಿಯನ್ನು ತುಂಬಿಕೊಳ್ತಾ ಇದ್ವು. ಇತ್ತೀಚೆಗೆ ಆ ಥರದ ವಾತಾವರಣ ನಮ್ಮಲ್ಲಿ ಕಡಿಮೆ ಆಗಿದೆ. ಅಂದರೆ ಸಮಸ್ಯೆ ಬಂದಾಗ ಎದುರಿಸುವಂಥದ್ದು, ಮನೆಯಲ್ಲಿ ಯಾವನಾದರೂ ಭಾವನಾತ್ಮಕ ವಿಚಾರಗಳು ಬಂದಾಗ ಅದಕ್ಕೆ ಸ್ಪಂದಿಸುವಂಥದ್ದು, ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಮೇಲೆ ಈ ಥರ ಆಗ್ತಾ ಇರುವಂಥದ್ದು, ಅದರಿಂದಾಗಿ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಆ ಕ್ಷಣದಲ್ಲಿ ನಾವು ಯೋಚನೆಯನ್ನು ಮಾಡಿ ಪ್ರಯತ್ನವನ್ನು ಮಾಡಿ, ಎಂಥ ಸಿಚುವೇಶನ್ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋದು ಬಂದರೆ ಯಾರೂ ಕೂಡ ನಿರಾಶರಾಗಬೇಕಾದಿಲ್ಲ. ಯಾವ ಗುರಿಯನ್ನು ಬೇಕಾದರೂ ಅವರು ಮುಟ್ಟಬಹುದು. ನನಗೆ ಮಾರ್ಕ್ಸ್ ಕಡಿಮೆ ಆಯಿತು, ನನಗೆ ಇದಿಲ್ಲ ಸಮಸ್ಯೆ, ಅದಿಲ್ಲ ಕೆಲಸ ಸಿಕ್ಕಿಲ್ಲ, ಇನ್ನೇನೋ ಬಿಸ್ನೆಸ್ ಲಾಸ್ ಆಯಿತು, ಯಾವುದನ್ನು ಚಿಂತೆ ಮಾಡಬೇಕಾಗಿಲ್ಲ.
1: ನೀವು ಇದನ್ನು ಹೇಳುವಾಗ ನನಗೆ ನೆನಪಾಗಿದೆ, ನೀವು ಹೇಳಿದ್ರಿ ನೋವನ್ನೇ ಪೂರ್ತಿ ಕಥಾವಸ್ತು

0: ಸಿನಿಮಾಗಳನ್ನು ಸಿನಿಮಾಗಳನ್ನ ನೋಡಿ ಅವರನ್ನ ಸ್ಟ್ರಾಂಗ್ ಮಾಡ್ಕೊಂಡವರು ನಮ್ಮ ತಾಯಿಯಂದ್ರು ಅಂತ ಹೇಳುವಾಗ ಆ ಪೋಷಕರು ಅನ್ನೋರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಮಕ್ಕಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಒಂದು ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾದ್ರೆ ಪೇನ್ಲೆಸ್ ವ್ಯಾಕ್ಸಿನೇಷನ್ಸ್ ನ ಕೊಡಿಸೋದನ್ನ ಸಾಕಷ್ಟು ಕಂಡಿರ್ತೀವಿ ಅಲ್ವಾ ಸರ್, ಅದು ಆ ನೋವನ್ನ ಭರಿಸೋ ಶಕ್ತಿನ ಕಡಿಮೆ ಮಾಡುತ್ತೆ ಅಂತ.
1: ಅದು ಹೌದು. ಈಗ ಫಿಸಿಕಲ್ಲಿ ಒಂದು ಜಿಮ್ಮೋ ಎಕ್ಸಸೈಸೋ ನಾವೇನಾದರೂ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಭಾಳ ಬಾಡಿ ಪೈನ್ ಇದ್ದೇ ಇರುತ್ತೆ. ಅದು ಅಭ್ಯಾಸ ಮಾಡಿಕೊಂಡ್ರೆ ಅದು ಪೈನ್ ಅನಿಸೋದೇ ಇಲ್ಲ, ನೆಕ್ಸ್ಟ್ ಅದನ್ನು ಹಾಬಿ ಆಗಿಬಿಡುತ್ತೆ, ಖುಷಿ ಆಗುತ್ತೆ. ಅದನ್ನೇ ನಾನು ನಮ್ಮ ಗೌರ್ಮೆಂಟ್ ಸೆಟಪ್ನಲ್ಲಿ ಅಧಿಕಾರಿಗಳಿಗೆ ಹೇಳ್ತಿರ್ತೇನೆ, ಏನಪ್ಪ ಅಂತ ಅಂದರೆ ನಮ್ಗೆ ಯಾಕೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆಲ್ಲ ಶುಗರು ಬಿ ಪಿ ಬರುತ್ತೆ ಅಂತ ಅಂದರೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾವು ಕಚೇರಿಗೆ ಬರ್ತೀವಿ ಅದಕ್ಕೆ ಬರುತ್ತೆ ಅಂತ. ಮನಸ್ಸಿದ್ದ ಮನಸ್ಸಿನಲ್ಲಿ ಬಂದರೆ ಯಾವುದು ಆ ಥರ ಕಾಯಿಲೆಗಳು ಬರಲ್ಲ. ಯಾಕೆಂದ್ರೆ ನೋಡಿ, ಸ್ಪೋರ್ಟ್ಸಲ್ಲಿ ಇದ್ದವ್ರು ಎಷ್ಟು ಒತ್ತಡ ಇರುತ್ತೆ, ಸ್ಪೋರ್ಟ್ಸಲ್ಲಿ ಆ ಒತ್ತಡ ಇದು ಅಸ ಎಷ್ಟು ಎದುರಿಸ್ತಾರೆ, ಅವ್ರಿಗೆ ಯಾರಿಗೂ ಶುಗರು ಬಿ ಪಿ ಬರಲ್ಲ, ಆರೋಗ್ಯ ಇನ್ಕ್ರೀಸ್ ಆಗುತ್ತೆ. ನಮ್ಮ ಆಫೀಸಿಗೆ ಬಂದರೆ ಬಹಳ ಅಲ್ಲಿ ಸ್ಟ್ರೆಸ್ ಇರುತ್ತೆ, ಅಲ್ಲೂ ಸ್ಟ್ರೆಸ್ ಇರುತ್ತೆ, ಇಲ್ಲಿ ಸ್ಟ್ರೆಸ್ ಅಂದ ತಕ್ಷಣ ಕಾಯಿಲೆಗಳು ಬರುತ್ತೆ. ಯಾಕಂದರೆ ಅಲ್ಲಿ ಪಾಸಿಟಿವ್ ಸ್ಟ್ರೆಸ್ಸು, ಇಲ್ಲಿ ನೆಗೆಟಿವ್ ಸ್ಟ್ರೆಸ್ಸು. ಹಾಗಾಗಿ ಆ ಥರದ ಮನಸ್ಥಿತಿಗಳನ್ನು ನಾವು ಪಾಸಿಟಿವ್ ಆಗಿ ಚಾಲೆಂಜಿಂಗ್ ಆಗಿ ತಗೊಳ್ಳುವಂಥ ಮನಸ್ಥಿತಿಗಳನ್ನು ಅವ್ರು ರೂಢಿಸ್ಕೋಬೇಕಾಗತ್ತೆ.
0: ಓಕೆ, ನಿಮ್ಮ ಬಗ್ಗೆ ನಾವು ಬೆಳಗ್ಗೆಯಿಂದ ಹೇಳಿದಾಗ ನಮ್ಮ ಜನ ಸಾಕಷ್ಟು ಜನ ನಮಗೆ ನಿಮ್ಮಿಂದ ಉಪಕೃತರಾದವರು ಯಾರೋ ಅವರೇ ಜಾಸ್ತಿ ಜನ ಮೆಸೇಜ್ ಮಾಡಿದ್ದಾರೆ. ಈಗ ಪ್ರಶ್ನೆಗಳು ಕೂಡ ಒಂದಿಷ್ಟು ಇದೆ, ಆ ಪ್ರಶ್ನೆಗಳಿಗೆ ಹೋಗೋಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ವಾಪಸ್ ಆಗ್ತೀವಿ ಸರ್ ನಿಮ್ಮ ಜೊತೆಲಿ ನಾ ಮಾತುಕತೆಗೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜನರ ಜಿಲ್ಲಾಧಿಕಾರಿ ಅಂತಾನೆ ಪ್ರಖ್ಯಾತರಾದ ಕೆ ಎ ದಯಾನಂದ್ ಅವರು ನಮ್ಮ ಜೊತೆಲಿದ್ದಾರೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನಮಗೆ ನಿಮ್ಮ ಸಂದೇಶನ ತಲುಪಿಸಬಹುದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ, 9480901013 ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ತಲುಪಿಸಬಹುದು. ನಿಮ್ಮ ಪ್ರಶ್ನೆಗಳೇನಿದೆ ಅಂತ ನಮಗೆ ಆ ವಾಟ್ಸಪ್ ಮೂಲಕ ತಲುಪಿಸಿದ್ರೆ ನಾವು ನಿಮಗೆ ಕರೆ ಮಾಡಿ ಅವ್ರ ಜೊತೆಲಿ ಮಾತಾಡುವಂತಹ ಅವಕಾಶ ಕೂಡ ನಿಮಗೆ ಇರುತ್ತೆ. ಆ ಪ್ರಶ್ನೆಗಳನ್ನ ದಯವಿಟ್ಟು ನಮಗೆ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ತಲುಪಿಸಿ ಅಂತ ಹೇಳ್ತಾ ಒಂದು ವಿರಾಮದ ನಂತರ ಮತ್ತೆ ವಾಪಸ್ ಆಗ್ತೀವಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ 4:15 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಒಂದು ಸುರಕ್ಷಿತ ಮನೆ, ಒಳ್ಳೆಯ ಶಿಕ್ಷಣ, ಸಮಾನ ಅವಕಾಶಗಳು, ಸ್ಪಂದಿಸುವಂತಹ ಆಡಳಿತ ವ್ಯವಸ್ಥೆ, ಇವು ಪ್ರತಿಯೊಬ್ಬ ನಾಗರಿಕನ ಕನಸಿನ ಸಮಾಜದ ಅಡಿಪಾಯಗಳು ಅಂತಾನೆ ಹೇಳ್ಬಹುದು. ಸರ್ಕಾರದ ಯೋಜನೆಗಳು ಜನರ ಬದುಕಲ್ಲಿ ನಿಜವಾದ ಬದಲಾವಣೆಯನ್ನು ತರೋದು, ಅವು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಯಾವಾಗ ಅಂದರೆ ಜನರ ಅಧಿಕಾರಿಗಳು ಜನರ ಜೊತೆಯಲ್ಲಿ ಇದ್ದಾಗ, ಜನರನ್ನ ಆ ವ್ಯವಸ್ಥೆಗಳು ತಲುಪಿದಾಗ ಮಾತ್ರ. ಇದೀಗ ನಮ್ಮ ಜೊತೆಯಾಗಿರೋದು ಕೆಎ ದಯಾನಂದ್ ಅವರು. ಸದ್ಯ ಪ್ರಸ್ತುತ ಕರ್ನಾಟಕ ರಾಜ್ಯ ವಸತಿ ಮಂಡಳಿಯ ಆಯುಕ್ತರಾಗಿ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ, ಬದುಕಿನ ಬಗ್ಗೆ, ಬದುಕಿನ ಏರುಪೇರುಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ. ನಿಮ್ಮ ಇಲಾಖೆಗೆ ಬರೋದಾದ್ರೆ ನಿಮ್ಮ ಇಲಾಖೆಯ ಪರಿಚಯ ಏನೇನೆಲ್ಲ ಕಾಣಬಹುದು ಅಲ್ಲಿ ಒಂದಿಷ್ಟು ಹೇಳ್ಬೋದು.
1: ಒಂದು ಗೃಹ ಮಂಡಳಿ, ಕರ್ನಾಟಕ ಗೃಹ ಮಂಡಳಿ ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ ಅಂತ ಕರಿತೇವೆ. ಅಂದರೆ ಕೈಗೆಟುಕುವ ದರದಲ್ಲಿ ಜನರಿಗೆ ನಿವೇಶನ ಮತ್ತು ಮನೆಗಳನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ಕರ್ನಾಟಕ ಗೃಹ ಮಂಡಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದು ಅದರಲ್ಲಿ ಮುಖ್ಯವಾಗಿ ನಾವು ಇಟ್ಸ್ ಎ ಸೆಲ್ಫ್ ಸಸ್ಟೈನ್ಡ್, ಅಂದರೆ ಸ್ವಾವಲಂಬಿತವಾಗಿ ಕಾರ್ಯನಿರ್ವಹಿಸ್ತಾ ಇರೋದು. ಅಂದರೆ ನನ್ನ ಸಂಬಳದಿಂದ ಹಿಡಿದು ಈ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದವರ ಸಂಬಳ, ಅವರ ಪೆನ್ಷನ್ನು, ಪೆನ್ಷನ್ದಾರರ ಪೆನ್ಷನ್ ಎಲ್ಲವೂ ಕೂಡ ಈ ಗೃಹ ಮಂಡಳಿಯಲ್ಲಿ ಬರುವ ಆದಾಯದಿಂದನೇ ನಡೆಯುವಂಥದ್ದು. ಖಾಸಗಿ ಜನರ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಅದರಲ್ಲಿ ನಾವು ನಿವೇಶನಗಳನ್ನು ತಯಾರು ಮಾಡಿ ಅಥವಾ ಮನೆಗಳನ್ನು ಕಟ್ಟಿ, ಅಪಾರ್ಟ್ಮೆಂಟನ್ನು ಕಟ್ಟಿ, ಒಂದು ಕಡಿಮೆ ದರದಲ್ಲಿ, ಮಾರುಕಟ್ಟೆ ದರಕ್ಕಿಂತ ಸ್ವಲ್ಪ ಕಡಿಮೆ ದರದಲ್ಲಿ, ಕೆಲವು 15% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 50%, ಅದರಲ್ಲೂ 50% ಕಡಿಮೆ ಮಾಡಿ ನಾವು ಹಂಚಿಕೆಯನ್ನು ಮಾಡ್ತೇವೆ. ಸೊ ಅದರಲ್ಲಿ 4-5 ರೀತಿ ನಾವು ನೋಡ್ಬೋದು. ಒಂದು, ವ್ಯವಸ್ಥಿತವಾದ ಯೋಜಿತವಾದಂಥ ನಗರ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸೋದು. ಅಂತ ಅಂದರೆ ಎಲ್ಲೆಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂಥ ಕಡೆ, ಡಿಮಾಂಡ್ ಇರೋ ಕಡೆ ನಾವು ಮತ್ತೆ ಜಮೀನುಗಳನ್ನು ಅಭಿವೃದ್ಧಿಪಡಿಸ್ತಾ ಹೋದರೆ ಯೋಜಿತವಾದಂಥ ಒಂದು ನಗರ ಬೆಳವಣಿಗೆಗೆ ಒಂದು ಪೂರಕವಾಗುತ್ತೆ. ಎರಡನೇದು, ಬಡವರಿಗೂ ಕೂಡ ಮನೆ ಸಿಗುತ್ತೆ ಅಥವಾ ನಿವೇಶನ ಸಿಗುತ್ತೆ. ಎಲ್ಲರ ಬೇಡಿಕೆಗಳನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ನಾವು ಮಾಡ್ತೇವೆ. ಆ ಥರ ಮಾಡಿರೋದರಲ್ಲಿಯೂ ಕೂಡ ನೀವು KHB ಬಡಾವಣೆಯಲ್ಲಿ ನಿವೇಶನ ಅಂತ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಬಹುದು ಅನ್ನೋ ಒಂದು ನಂಬಿಕೆ ನಮ್ಮ KHBನಲ್ಲಿದೆ. ತಾವು ನೋಡ್ಬೋದು, ಯಾರೇ KHBನಲ್ಲಿ ಸೈಟನ್ನು ತೊಗೋಬೇಕಾದ್ರೆ ಅವ್ರಿಗೆ ಗ್ಯಾರಂಟಿ ಮೋಸ ಇರೋದಿಲ್ಲ, ಹೊರಗಡೆ ಥರ ರೆವಿನ್ಯೂ ಲೇಔಟ್ ಇಲ್ಲ ಅಥವಾ ಇನ್ಯಾವುದೋ ಮೋಸ ಆಗಲ್ಲ ಅನ್ನೋ ರೀತಿಯಲ್ಲಿ. ನಮ್ಮದು ಸ್ವಲ್ಪ ನಂಬಿಕಾರ್ಹವಾದಂಥ ಒಂದು ಸಂಸ್ಥೆ, ಒಂದು ಬ್ರ್ಯಾಂಡ್ ಕೂಡ ಹೌದು. ನಾವು ಇವತ್ತು ಕೂಡ ಯಾರಾದರೂ ಖಾಸಗಿ ಡೆವಲಪರ್ಸ್ಗೆ ನಮ್ಮ ಬ್ರ್ಯಾಂಡನ್ನು ಬಳಸ್ತೀವಿ ಅಂತ ಬಳಸಲಿಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ನಮ್ಮ KHB ಅನ್ನೋ ಬ್ರ್ಯಾಂಡ್ನಲ್ಲಿ ಅವರು ಏನಾದರೂ ಡೆವಲಪ್ ಮಾಡಿ ಮಾರಿದ್ರೆ ಮಾರೋಕ್ಕೆ ಡಿಮಾಂಡ್ ಇದೆ. ಅವ್ರು ಹಂಗೆ ಮಾರಿದ್ರೆ ನಮಗೆ 5% ಅವರ ಆದಾಯದಲ್ಲಿ ನಮಗೆ ಕಟ್ಕೊಡ್ತಾರೆ. ಅದು ಒಂದು ಸ್ಕೀಮ್ ಇದೆ, ನಾವು ಅದನ್ನು ಹೆಚ್ಚು ಮಾಡ್ತಿಲ್ಲ. ಯಾಕೆಂದರೆ ಖಾಸಗಿಯವರು ನಮ್ಮ ಬ್ರ್ಯಾಂಡನ್ನು ಬಳಸ್ಕೊಂಡು, ಅಂದರೆ ನಾವೇ ಹಂಚಿಕೆ ಮಾಡ್ತೀವಿ, ಅವರು ನಮಗೆ ಜಮೀನು ಬಿಟ್ಕೊಡ್ತಾರೆ, ಡೆವಲಪ್ ಮಾಡ್ತಾರೆ, ಬಂದ ದುಡ್ಡನ್ನು ಅವ್ರು ತೊಗೊಳ್ತಾರೆ, 5% ನಮಗೆ ಕೊಡ್ತಾರೆ ಓನ್ಲಿ ಬ್ರ್ಯಾಂಡ್ಗೋಸ್ಕರ. 10% ಕೊಡಲಿಕ್ಕೂ ರೆಡಿ ಇದ್ದಾರೆ. ಅದರ ಅರ್ಥ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅಷ್ಟು ಬೇಡಿಕೆ ಗೌರವ ಇದೆ. ನೀವು ನೋಡಿರ್ಬೋದು, ಸೂರ್ಯ ಸಿಟಿ ಇವತ್ತು ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಒಂದು ಲೇಔಟು. ಅದೇ ರೀತಿ ಮೈಸೂರಿನಲ್ಲಿ ಇಲವಾಲ, ಇದರಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಎಲ್ಲ ಕಡೆ, ಎಲ್ಲ ಜಿಲ್ಲೆಯಲ್ಲಿಯೂ ಕೂಡ ನಮ್ಮಲ್ಲಿ ಲೇಔಟ್ಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಈಗ ಅದನ್ನು ಮಾಡ್ತೇನೆ ಇದ್ದೀವಿ. ಮುಂದೆಯೂ ಕೂಡ ನಿಮಗೆ ಕೆಲವು ಆಲ್ರೆಡಿ ಅಪಾರ್ಟ್ಮೆಂಟನ್ನು ಮಾಡಿಕೊಡ್ತೀವಿ, ಪ್ಲಾಟಿನಮ್ ಅಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ದೇವೆ. ಇದು ನಮ್ಮ ಸೂರ್ಯ ಸಿಟಿನಲ್ಲಿ ಅಪಾರ್ಟ್ಮೆಂಟ್ ಇದೆ, ಮಾಲ್ಗಳನ್ನು ಮಾಡ್ತಾ ಇದ್ದೇವೆ. ಒಂದು ಕಾಂಪ್ಲೆಕ್ಸ್, ದೊಡ್ಡ ಕಾಂಪ್ಲೆಕ್ಸು ಯಲಹಂಕದಲ್ಲಿ ನಾವು ಬಾಡಿಗೆಗೆ ಕೊಟ್ಟಿದ್ದೇವೆ. ಅದಲ್ಲದೇ ಈಗ ಕೆಂಗೇರಿನಲ್ಲಿ ಒಂದು ದೊಡ್ಡ ಮಾಲ್ ಕೂಡ ಅಂತಿಮ ಹಂತದಲ್ಲಿದೆ. ಈಗ ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೇವೆ, ಅದು ಕೂಡ ನಮ್ಮ, ಅದು ಕ್ರೀಡಾಂಗಣ ಮಾಡೋ ಉದ್ದೇಶ ಅಂದರೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಒಂದು ಸ್ವತ್ತಾಗಿ ಅಭಿವೃದ್ಧಿಪಡಿಸುವಂಥ, ನಮ್ಮದೇ ಇರುವಂಥ ಹೌಸಿಂಗ್ ಬೋರ್ಡ್ನಲ್ಲಿ ಬರುವಂಥ ಇನ್ಕಮಿಂದ ಅದನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಯಾಕೆ ತಮಗೆ ಗೊತ್ತಿದೆ, ಕ್ರಿಕೆಟ್ ಅನ್ನೋದು ಇವತ್ತೊಂದು ರೀತಿಯ ಹಾಕಿ ನ್ಯಾಷನಲ್ ಗೇಮ್ ಆದರೂ ಕೂಡ ಜನ ಇಷ್ಟಪಡುವಂಥದ್ದು ಕ್ರಿಕೆಟೇ ಹೈಯೆಸ್ಟು ಇಡೀ ಜಗತ್ತಿನಲ್ಲಿ.

0: ಹೆಚ್ಚು ಕ್ರಿಕೆಟ್ ಪ್ರಿಯರಲ್ಲಿದ್ದಾರೆ ಅಂದರೆ ಇಂಡಿಯಾದಲ್ಲಿದ್ದಾರೆ, ಅಲ್ಲೂ ಅದರಲ್ಲೂ ಕೂಡ ಇಂಡಿಯಾದೊಳಗಡೆ ಕರ್ನಾಟಕದಲ್ಲೂ ಅಷ್ಟೇ ಪ್ರಮಾಣದಲ್ಲಿದ್ದಾರೆ ರಾಜ್ಯಗಳಿಗೆ ಹೋಲಿಸಿದ್ರೆ. ಹಾಗಾಗಿ ಕ್ರಿಕೆಟ್ಗೆ 80,000 ಕೆಪಾಸಿಟಿಯ ಒಂದು ಕ್ರಿಕೆಟ್ ಸ್ಟೇಡಿಯಮನ್ನು ನಿರ್ಮಾಣ ಮಾಡುವಂಥದ್ದು, ಒಲಂಪಿಕ್ ಮಾದರಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ 24 ಕ್ರೀಡೆಗಳನ್ನು ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಸಂಬಂಧಪಟ್ಟಂಥ ಸ್ಟೇಡಿಯಮನ್ನು ಮಾಡುವಂಥ ಕಾಂಪ್ಲೆಕ್ಸನ್ನು ಮಾಡುವಂಥ ಒಂದು ಯೋಜನೆಗೆ ಕೈ ಹಾಕಿದ್ದೇವೆ. ಈಗಾಗಲೇ ಫಸ್ಟ್ ಹಂತದಲ್ಲಿ ಕ್ರಿಕೆಟ್ ಸ್ಟೇಡಿಯಮನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಒಟ್ಟಾರೆ ನಮ್ಮಲ್ಲಿ ಏನಪ್ಪ ಅಂತ ಅಂದರೆ, ಒಂದು ಕೈಗೆಟುಕುವ ದರದಲ್ಲಿ ನಿವೇಶನ ಅಥವಾ ಮನೆಗಳು ದೊರೆಯುವಂತೆ ಕಾರ್ಯನಿರ್ವಹಿಸುವಂಥದ್ದು, ಎರಡನೇದು ಈ ಥರ ಮೂಲಭೂತವಾದ ಸೌಕರ್ಯಗಳು ನಮ್ಗೆ ಏನೇನು ಬೇಕು ನಮ್ಮ ಜನರಿಗೆ ಅಲ್ಲಿ ಆ ಬಡಾವಣೆಯ ಜನರಿಗೆ ಆ ಥರದ ಸೌಲಭ್ಯಗಳನ್ನು ನಾವು ಮಾಡಿಕೊಡುವಂಥದ್ದು. ಎಲ್ಲಿ ಲೇಔಟ್ ಮಾಡ್ತೇವೋ ಅಲ್ಲಿ ಆ ಹಳ್ಳಿಯ ಅದು ವ್ಯಾಪ್ತಿ ಹಳ್ಳಿಗಳಲ್ಲಿ ನಾವು ಗ್ರಾಮ ಅಭಿವೃದ್ಧಿ ಯೋಜನೆಗಳನ್ನು ನಾವು ಕೈಗೊಂಡು ಅಲ್ಲಿಯ ಮೋರಿ ರಸ್ತೆ ಇವೆಲ್ಲ ನಾವು ಮಾಡಿಕೊಡ್ತಾ ಇದ್ದೀವಿ.
1: ಸೊ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಮ ಹೌಸಿಂಗ್ ಬೋರ್ಡ್ ಪ್ರಕಾರ ಏನೇನೆಲ್ಲ ಇರಬೇಕು ಲೇಔಟ್ ಅಲ್ಲಿ ಅಂತ ಹೇಳಿದ್ರಿ, ಒಂದು ಹಂತದಲ್ಲಿ ಯಾರ್ಯಾರಿಗೆಲ್ಲ ಅಪ್ಲೈ ಮಾಡಬಹುದು, ಅರ್ಜಿ ಹಾಕಬಹುದು, ಯಾರ್ಯಾರಿಗೆಲ್ಲ ಈ ಅವಕಾಶ ಇದೆ?
0: ನಮ್ಮಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ EWS ಅಂತ ಒಂದು ಕ್ಯಾಟಗರಿ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅದಕ್ಕೆ ಮಾತ್ರ ಇನ್ಕಮ್ ಲಿಮಿಟ್ ಅಂತಿದೆ. ನಗರದವ್ರಿಗೆ 200,000, ಹಳ್ಳಿಯವ್ರಿಗಾದರೆ 120,000. ಇನ್ಕಮ್ ಒಳಗಡೆ ಇರೋರಿಗೆ EWSನಲ್ಲಿ ಸೈಟ್ಗಳಿಗೆ ಅರ್ಜಿ ಹಾಕ್ಬೋದು. ಅದರಲ್ಲಿ ಬೋರ್ಡ್ ನಿರ್ಧರಿಸುವ ದರದ 50% ನಾವು ಕೊಡ್ತೇವೆ, ಅದು ಒಂದು ವರ್ಗ. ಅದನ್ನು ಹೊರತುಪಡಿಸಿ ಎಲ್ಲ ಉಳಿದವ್ರಿಗೆ ಯಾವುದೇ ಇನ್ಕಮ್ ಲಿಮಿಟ್ ಇರೋದಿಲ್ಲ. ಬಟ್ ಕ್ಯಾಟಗರಿ ರಿಸರ್ವೇಷನನ್ನು ಮೇಂಟೈನ್ ಮಾಡ್ತೇವೆ. ಪ್ರತಿ ರಿಸರ್ವೇಷನ್ ತಮಗೆ ಗೊತ್ತಿದೆ, ಈ ಕ್ಯಾಟಗರಿ 1, 2, 3 ಏನಿದೆ ಅದರ ರಿಸರ್ವೇಷನನ್ನು ನಾವು ಮೇಂಟೈನ್ ಮಾಡ್ತೇವೆ. ಮಾಡಿಕೊಂಡು ಅವ್ರಿಗೆ ಇನ್ಕಮ್ ಲಿಮಿಟ್ ಇರೋದಿಲ್ಲ, ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಾವು ಎಲ್ಲಿ ಲೇಔಟನ್ನು ಡೆವಲಪ್ ಮಾಡ್ತೇವೋ ಅಲ್ಲಿಗೆ ಡಿಮಾಂಡ್ ಸರ್ವೆ ಅಂತಲೂ ಕೆಲವು ಟೈಮ್ ಫಸ್ಟ್ ಟೈಮ್ ಮಾಡ್ತೀವಿ, ಅಥವಾ ಡಿಮಾಂಡ್ ಇದೆ ಅನ್ನೋ ಕಡೆ ನೇರವಾಗಿ ಡೆವಲಪ್ಮೆಂಟ್ ಆದಮೇಲೆ ಟೆಂಡರ್ ಅಪ್ಲಿಕೇಶನ್ ಕಾಲ್ ಮಾಡ್ತೇವೆ. ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅವರು ಅರ್ಜಿ ಹಾಕೊಳ್ತಾರೆ. ನಾವು ಆನ್ಲೈನ್ನಲ್ಲೇ ವೆಬ್ಸೈಟ್ ಈ ಸಾಫ್ಟ್ವೇರ್ ಮೂಲಕನೇ ಲಾಟ್ರಿ ಮಾಡ್ತೇವೆ. ರಿಸರ್ವೇಷನ್ ಇಟ್ಕೊಂಡು ಲಾಟ್ರಿಯಲ್ಲಿ ಯಾರು ಅದು ಟ್ರಾನ್ಸ್ಪರೆಂಟ್ ಆಗಿ ಜನರ ಮುಂದೆ ಲಾಟ್ರಿ ಮಾಡ್ತೇವೆ. ಯಾರಿಗೆ ಅದೃಷ್ಟ ಇರುತ್ತೆ ಅವರಿಗೆ ಬರುತ್ತೆ. ಯಾಕೆ ಅಂತ ಅಂದ್ರೆ ನಾವು ಪಿಕ್ ಅಂಡ್ ಚೂಸ್ ಮಾಡಿದ್ರೆ ತಮಗೆ ಗೊತ್ತಿದೆ ದುರುಪಯೋಗ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ, ಲಾಟ್ರಿ ಮೂಲಕ ಅವರಿಗೆ ಕೊಡ್ತೇವೆ. ಇಲ್ಲಿ ಏನಾಗಿದೆ ಅಂದರೆ ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಸಿಗೋದಿಲ್ಲ. ನಮಗೆ ಮೊನ್ನೆ ರಾಜಾಪುರ ಬಡಾವಣೆಯಲ್ಲಿ ಇಲ್ಲೇ 375 ಸೈಟ್ಗೆ ನಾವು ಕಾಲ್ ಮಾಡಿದ್ರೆ 8,000 ಅಪ್ಲಿಕೇಶನ್ ಬಂದಿದೆ. ಮೊನ್ನೆ 2019 ನಮ್ಮ ಇದು ಸೂರ್ಯ ಸಿಟಿ 4th ಫೇಸಲ್ಲಿ 2,500 ಸೈಟ್ಗಳಿಗೆ 16,000 ಅಪ್ಲಿಕೇಶನ್ ಇದೆ. ಈ ಥರದ ಡಿಮಾಂಡ್ ನಮ್ಮಲ್ಲಿ ತುಂಬ ಇದೆ. ಎಲ್ಲೋ ಒಂದೆರಡು ಲೇಔಟ್ಗಳಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಹಿಂದೆ ಆಯ್ಕೆ ಮಾಡಿಕೊಂಡಿರೋಂಥ ಲೇಔಟ್ಗಳಲ್ಲಿ ಡಿಮಾಂಡ್ ಸ್ವಲ್ಪ ಕಡಿಮೆ ಇತ್ತು ಅನ್ನೋದು ಹೊರತುಪಡಿಸಿದ್ರೆ ಎಲ್ಲ ಕಡೆಯೂ ನಮ್ಮಲ್ಲಿ ಹೌಸಿಂಗ್ ಬೋರ್ಡ್ ಸೈಟ್ಗಳಿಗೆ ತುಂಬ ಡಿಮಾಂಡ್ ಅಂತೂ ಇದೆ. ನಮ್ಮಲ್ಲಿ ಜನ ಇಷ್ಟಪಟ್ಟು ಕೊಂಡ್ಕೊಳ್ತಾರೆ.
1: ಓಕೆ, ಈ ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಕೇಳಿದೆ, ಹೇಗೆ ಅರ್ಜಿಗಳನ್ನು ಆಹ್ವಾನಿಸ್ತೀರಾ ನೀವು? ಹೇಗೆ ಜನ ಅಪ್ಲೈ ಮಾಡಬಹುದು, ಯಾವ ಥರದಲ್ಲಿ, ಆನ್ಲೈನಲ್ಲಿ, ಆಫ್ಲೈನಲ್ಲಿ ಅಥವಾ ಯಾವ ಥರ ಸರ್?
0: ಎಲ್ಲವೂ ಆನ್ಲೈನ್. ನಮ್ಮಲ್ಲಿ ವೆಬ್ಸೈಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಹಾಕ್ತೀವಿ. ಅದು ಎಲ್ಲ ವರ್ಷ ಪೂರ್ತಿ ಓಪನ್ ಇರೋದಿಲ್ಲ, ಯಾವಾಗ ನಮ್ಮದು ಸೈಟ್ ರೆಡಿ ಇರುತ್ತೆ ಅವಾಗ ಕಾಲ್ ಮಾಡ್ತೇವೆ. ಕಾಲ್ ಮಾಡಿದಾಗ ನಾವು ಪೇಪರ್ಗಳಲ್ಲಿ ಕೂಡ ಕೊಡ್ತೀವಿ, ವೆಬ್ಸೈಟ್ಗಳಲ್ಲಿ ಹಾಕಿರ್ತೇವೆ. ಅಂದರೆ ಕಾಲ್ ಮಾಡಿದ್ವಿ 1 ತಿಂಗಳು 1.5 ತಿಂಗಳು ಅವಕಾಶ ಇದೆ ಅಂತ. ಉದಾಹರಣೆಗೆ ನಾವು ಇವತ್ತು ನಾಳೆ ತನಕ CA ಸೈಟ್ಗಳು ಸುಮಾರು ರಾಜ್ಯದಲ್ಲಿ 395 CA ಸೈಟ್ಗಳನ್ನು ಯಾರಾದರೂ ಸೋಷಿಯಲ್ ಸರ್ವಿಸ್ ಮಾಡುವಂಥ ಸಂಘ ಸಂಸ್ಥೆಗಳು ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾವೆ. ಅವರು ಆನ್ಲೈನಲ್ಲೇ ಅರ್ಜಿಗಳನ್ನು ಸಲ್ಲಿಸಬೇಕು, ಎಲ್ಲವೂ ಆನ್ಲೈನೇ, ಪೇಮೆಂಟ್ ಕೂಡ ಆನ್ಲೈನೇ, ಯಾವುದು ನೋ ಆಫ್ಲೈನ್. ಈಗ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನಲ್ಲೇ ಲಾಟ್ರಿ ಆಗುತ್ತೆ, ಆನ್ಲೈನಲ್ಲೇ ಅಲಾಟ್ಮೆಂಟ್ ಆಗುತ್ತೆ, ಆನ್ಲೈನಲ್ಲೇ ಅವ್ರಿಗೆ ಎಲ್ಲವೂ ಮೆಸೇಜ್ ಹೋಗುತ್ತೆ, ಆ ನಂತರ ಹಂಚಿಕೆ ಪತ್ರ ಅದೆಲ್ಲ ಕೊಡ್ತೇವೆ.
1: ನೋ ಪೇಪರ್. ಓಕೆ, ಅದಾದ್ಮೇಲೆ ಏನೇನೆಲ್ಲ ಈಗ ಅರ್ಜಿ ಹಾಕ್ಬೇಕು ಅನ್ನೋರು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ತಯಾರಿಯಲ್ಲಿ ಇಟ್ಕೊಳ್ಬೇಕು?
0: ಸಿಂಪಲ್, ಒಂದು ನಾನು ಆಗಲೇ ಹೇಳಿದ ಹಾಗೆ EWS ಆದರೂ ಮಾತ್ರ ಅವರು ಇನ್ಕಮ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅದನ್ನು ಹೊರತುಪಡಿಸಿ ಉಳಿದವ್ರಿಗೆ SC ST ಅಂತ ರಿಸರ್ವೇಷನ್ ಏನು ಕೊಡ್ತೀವಿ ಅಥವಾ ಬ್ಯಾಕ್ವರ್ಡ್ ಅಂತ OBC ಅಂತ ಏನು ರಿಸರ್ವೇಷನ್ ಕೊಡ್ತೀವಿ ಅದಕ್ಕೆ ಅವರು ಸರ್ಟಿಫಿಕೇಟ್ ಹಾಕ್ಬೇಕು. ಇನ್ಕಮ್ ಲಿಮಿಟಲ್ಲ, ಅವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿರಬೇಕು. ಅದನ್ನು ಬಿಟ್ಟರೆ ಉಳಿದಂಥದ್ದು ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ. 10 ವರ್ಷ ಒಂದು ಕಂಡೀಷನ್ ಇದೆ, ರಾಜ್ಯದಲ್ಲಿ 10 ವರ್ಷ ಇಲ್ಲೇ ವಾಸ ಇರಬೇಕು. ಕಳೆದ 10 ವರ್ಷ. ಅಂದ್ರೆ ನೆನ್ನೆ ಎಲ್ಲ ಹೊರಗಡೆ ರಾಜ್ಯದಿಂದ ಬಂದು ಅಪ್ಲೈ ಮಾಡೋದು, ಅಲ್ಲಿಂದ ಬಂದು ಆ ತರ ಬರೋದಿಲ್ಲ. ಕರ್ನಾಟಕದಲ್ಲಿ 10 ವರ್ಷ ವಾಸ ಇರಲೇಬೇಕು.
1: ಕರ್ನಾಟಕದ ಯಾವ ಊರಾದ್ರೂ ಪರವಾಗಿಲ್ಲ,
0: ಯಾವ ಊರಾದ್ರೂ ಪರವಾಗಿಲ್ಲ, ರಿಸ್ಟ್ರಿಕ್ಷನ್, ಏರಿಯಾ ರಿಸ್ಟ್ರಿಕ್ಷನ್ ಕೂಡ ಇಲ್ಲ.
1: ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನಿಮ್ಮ ವೆಬ್ಸೈಟ್ ನ ಫಾಲೋ ಮಾಡಬೇಕು,

0: ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹೊಡೆದ್ರೆ ಸಿಗುತ್ತೆ ಆನ್ಲೈನ್ನಲ್ಲಿ.
1: ಸರ್, ಇಷ್ಟೆಲ್ಲ ಮಾತಾಡುವಾಗ ನೀವು ಅರಣ್ಯ ಇಲಾಖೆಯಲ್ಲಿ ಇರುವಾಗ ಒಂದು ಘಟನೆ ಆಗುತ್ತೆ, ಆ ಘಟನೆಯ ನಂತರ ನೀವು ಆ ಹಕ್ಕುಪತ್ರಗಳನ್ನು ಕೂಡ ಕೊಡ್ತೀರಿ, ಆ ಹಕ್ಕುಪತ್ರಗಳನ್ನ ಹಂಚಿ ನಕ್ಸಲಿಸಂ ತಡೆಗೆ ಕೂಡ ಮುಂದಾಗ್ತೀರಿ. ಈ ವಿಷಯನ ಒಂದಿಷ್ಟು ಹಂಚಿಕೊಳ್ಳೋದಾದ್ರೆ ನಮ್ಮ ಜೊತೆಯಲ್ಲಿ.
0: ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಆ್ಯಕ್ಚುಲಿ ಕಂದಾಯ ಇಲಾಖೆಯಲ್ಲಿ ನಾನಿದ್ದದ್ದು, ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕಮಗಳೂರಿನಲ್ಲಿ. ಅದಕ್ಕಿಂತ ಮುಂಚೆ ಅಲ್ಲಿ ಟೀಚರ್ ಕೂಡ ನಾನು ಅಲ್ಲೇ ಇದ್ದೆ. ತಮಗೆಲ್ಲ ಗೊತ್ತಿರ್ಬೋದು, 2005 ಡಿಸೆಂಬರ್ 31 ಕುದುರೆಮುಖ ಐರನ್ ಓರ್ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು. ಕಾರಣ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರು ಫಾರೆಸ್ಟಲ್ಲಿರೋರ್ನೆಲ್ಲ 1978 ಹಿಂದೆ ಇದ್ದಂಥ ಫಾರೆಸ್ಟಲ್ಲಿದ್ದವ್ರನ್ನ ಆ ಗಡಿ ಭಾಗಕ್ಕೆ ತಂದು ಕೂರಿಸ್ಬೇಕು, ಆ ನಂತರದಲ್ಲಿ ಫಾರೆಸ್ಟಲ್ಲಿದ್ದವ್ರನ್ನ ಹೊರಕ್ಕೆ ಕಳಿಸ್ಬೇಕು ಅಂತ. ಇದು ಮಲೆನಾಡಿನ ಭಾಗದ ಪಶ್ಚಿಮ ಘಟ್ಟ ಭಾಗದಲ್ಲಿ ನಕ್ಸಲಿಸಮ್ನ ಬೆಳವಣಿಗೆಗೆ ಮೂಲ ಕಾರಣವಾಗಿತ್ತು. ಅಂದರೆ ನಮ್ಮನ್ನೆಲ್ಲ ಫಾರೆಸ್ಟಿಂದ ಹೊರಗೆ ಹಾಕ್ಬಿಡ್ತಾರೆ ಅನ್ನೋವಂಥದ್ದೆಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಮಲೆನಾಡಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ವ್ಯಾಪ್ತಿಯ ಏನು ಪಶ್ಚಿಮ ಘಟ್ಟ ಬರುತ್ತೆ ಅಲ್ಲಿ ನಕ್ಸಲಿಸಮ್ ಭಾಳ ತೀವ್ರದಲ್ಲಿದ್ದಂಥ ಕಾಲ. ನಾನು ಆ ಟೈಮಲ್ಲಿ ಎಸಿ ಇದ್ದೆ, 2007 ಜುಲೈ 10. ಅದಕ್ಕಿಂತ ಮುಂಚೆ ಒಂದು ಸಲ ಸಾಕೇತ್ ರಾಜನ್ ಅವ್ರ ಎನ್ಕೌಂಟರ್ ಆಗಿತ್ತು, ಮೆಣಸಿನಹಡ್ಯದಲ್ಲಿ ಸೇಸೆಗೌಡ್ಲದು ಮರ್ಡರ್ ಆಗಿತ್ತು, ಕಿಗ್ಗಾದಲ್ಲಿ ವೆಂಕಟೇಶ್ ಅವರ ಮರ್ಡರ್ ಆಗಿತ್ತು. 2007 ಜುಲೈ 10 ಗೌತಮ್ ಅನ್ನೋ ಒಬ್ಬ ನಕ್ಸಲನ್ನು ಎನ್ಕೌಂಟರ್ ಮಾಡಬೇಕಾದ್ರೆ ಕಾವೇರಿ, ಸುಂದರೇಶ್, ಮಹೇಶ್ವರಪ್ಪ ಇಂಥವ್ರು 4 ಜನ ಒಂದು ಮನೆಯಲ್ಲಿ ಎನ್ಕೌಂಟರ್ ಆಗಿತ್ತು. ಆ ಟೈಮಲ್ಲಿ ನಾವು ಇನ್ಕ್ವೆಸ್ಟ್ಗೆ ಹೋದಾಗ ನಮ್ಮ ಜೀಪನ್ನು ಸುಟ್ಟು ಕಾಡಲ್ಲಿ ಬಂದಿ ಆಗಿದ್ವಿ ಒಂದು ರಾತ್ರಿ. ಅದೊಂದು ರೀತಿ ಡೆತ್ ಅಂಡ್ ಬರ್ತದೆ, ಲೈಫ್ ಆ್ಯಂಡ್ ಡೆತ್ ಸಮಸ್ಯೆ ಇದ್ದ ಹಾಗೆ ಹೇಗೋ ಬದುಕು ಬಂದ್ವಿ, ಅದು ಬೇರೆ. ಅದು ಆ ಸಂದರ್ಭದ ನಂತರದಲ್ಲಿ ಪೊಲೀಸ್ ಇಲಾಖೆ ನಾವು ಎಲ್ಲ ಹಳ್ಳಿಗಳಲ್ಲಿ ಅಲ್ಲಿ ಇದನ್ನು ಮಾಡಿ ಏನು ಗ್ರಾಮಸಭೆಗಳನ್ನು ಮಾಡಿ ಕಾರ್ಯಗಳ ಇದು ಏನು ಸುವರ್ಣ ವಸ್ತ್ರ ನೀತಿ ಅಂತ ಹೇಳಿ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಒಂದು ಯೋಜನೆ ಬಂತು. ಅಂದರೆ ಬಟ್ಟೆಯನ್ನು ಇನ್ನು ರಾ ಮೆಟೀರಿಯಲ್ ಕೊಟ್ಟು ಅಲ್ಲಿಯ ಬಟ್ಟೆಗಳನ್ನು ನೇಯ್ದು ಅದನ್ನು ತಂದು ಶೃಂಗೇರಿ ಮಾಡಿದ್ರು. ಈ ಥರದ್ದೆಲ್ಲ ಮಾಡಿ ಸ್ವಲ್ಪ ಆ ಫಾರೆಸ್ಟ್ ರೈಟ್ ಆ್ಯಕ್ಟ್ 2007 ಬಂದಾಗ ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ನಾವು ಚಿಕ್ಕಮಗಳೂರಿನಲ್ಲಿ. ಹೈಯೆಸ್ಟ್ ಇನ್ವೋಕ ಇಂಡಿಯಾದಲ್ಲೇ ಫಸ್ಟ್ ಹೈಯೆಸ್ಟ್ ಕೊಟ್ಟದ್ದು ಆ ವರ್ಷದಲ್ಲಿ 2000 ಫಸ್ಟ್ ಆ್ಯಕ್ಟ್ ಬಂದು ಹೊಸದರಲ್ಲಿ ಚಿಕ್ಕಮಗಳೂರೇ. ಅದರಲ್ಲಿ ನಾವು ಕೂಡ ಪ್ರಮುಖ ಪಾತ್ರ ಇದ್ವಿ ಅನ್ನೋದು ನನಗೂ ಭಾಳ ಖುಷಿ ವಿಚಾರ. ಯಾವಾಗ ಫಾರೆಸ್ಟ್ ರೈಟ್ ಆ್ಯಕ್ಟಲ್ಲಿ ಅವ್ರಿಗೆ ಹಕ್ಕುಪತ್ರವನ್ನು ಫಾರೆಸ್ಟಲ್ಲಿ ಕೊಟ್ಟಿವಿ, ಅವಾಗ ಅವ್ರಿಗೊಂದು ನಂಬಿಕೆ ಬಂತು, ನಮ್ಮನ್ನು ಹೊರಗೆ ಹಾಕಲ್ಲ, ನಮಗೇನು ಅಭದ್ರತೆ ಉಂಟಾಗಲ್ಲ ಅಂತ. ಅದು ನಕ್ಸಲಿಸಮ್ನ ಕಡಿಮೆ ಆಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣ.
1: ಓಕೆ, ಇಲ್ಲಿ ಒಬ್ರು ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ಒಂದು ಸೈಟಿಗೆ ನಾವು ಅಪ್ಲೈ ಮಾಡ್ತೀರಿ ಅಂದ್ರೆ ಅದಕ್ಕೆ ಸಮಯ ಮಿತಿ ಅನ್ನೋದಿರುತ್ತಾ, ಇಷ್ಟೇ ದಿನದಲ್ಲಿ ಅಪ್ಲೈ ಮಾಡಬೇಕು ಅಂತ ಇರುತ್ತಾ, ಅದು ಹೇಗೆ ಅಂತ ಕೇಳಿದ್ದಾರೆ.
0: ಹೌದು, ಇರುತ್ತೆ. ಯಾವಾಗ ನಾವು ಅರ್ಜಿಯನ್ನು ಕಾಲ್ ಮಾಡ್ತೇವೋ ಕನಿಷ್ಠ 1 ತಿಂಗಳು ಟೈಮ್ ಕೊಟ್ಟಿರ್ತವೆ. ಈಗ ಯಾವುದೋ ಸೂರ್ಯ ಸಿಟಿಲಿ ಒಂದು ಲೇಔಟ್ ಮಾಡಿದ್ದೀವಿ ಅಥವಾ ಬಿ ಎಮ್ ಕಾವಲ್ನಲ್ಲಿ ಒಂದು ಲೇಔಟ್ ಮಾಡ್ತಾ ಇದ್ದೀವಿ. ಈ ಲೇಔಟಲ್ಲಿ ನಾವು ಇಂತಿಂಥ ಇಷ್ಟು ಸೈಟ್ಗಳನ್ನು ನಾವು ಅರ್ಜಿ ಕರೆದಿದ್ದೀವಿ, ಇಷ್ಟು ಸೈಟ್ ಅವೈಲೇಬಲ್ ಇದೆ, ನಾವು ಅರ್ಜಿ ಕರೆದಿದ್ದೀವಿ ಅಂತ ಹೇಳಿದ್ರೆ ಅರ್ಜಿಯಲ್ಲಿ 1 ತಿಂಗಳು ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಟೈಮ್ ಕೊಟ್ಟಿರ್ತವೆ. ಆ ಅವಧಿಯಲ್ಲೇ ಹಾಕಬೇಕು. ಆ ನಂತರ 1 ತಿಂಗಳು ಆದಮೇಲೆ ಅದು ವೆಬ್ಸೈಟಲ್ಲಿ ಕ್ಲೋಸ್ ಮಾಡ್ತವೆ. ಅವರು ಅಪ್ಲೈ ಮಾಡಿದ್ರೆ ನಂತರ ಅದನ್ನು ಸ್ಕ್ರೂಟ್ನಿ ಮಾಡಿ ಫೈನಲ್ ಮಾಡಿ ಕೊನೆಗೆ ಒಂದು ದಿವಸ ಅದನ್ನು ದರ ನಿಗದಿ ಮಾಡಿಬಿಟ್ಟು ಅವರಿಗೆ ಹಂಚಿಕೆಯನ್ನು ಲಾಟ್ರಿ ಮೂಲಕ ಮಾಡ್ತೇವೆ. ಲಾಟ್ರಿ ಮೂಲಕ ಮಾಡಬೇಕಾದ್ರೆ ಪೇಪರಲ್ಲೂ ಕೊಡ್ತೇವೆ, ಅವ್ರಿಗೂ ಕೂಡ ಮೆಸೇಜ್ ಕಳಿಸ್ತೇವೆ. ಈಗಂತೂ ಪ್ರತಿಯೊಬ್ಬರದ್ದು ಮೊಬೈಲ್ ನಂಬರ್ ನಮ್ಮಲ್ಲಿ ಹಾಕಲೇಬೇಕು, ಅದಕ್ಕೆ ಪ್ರತಿ ಹಂತದಲ್ಲೂ ಮೆಸೇಜ್ ಹೋಗುತ್ತೆ.
1: ಓಕೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಒಂದು ಗಾದೆನ ಇದೆ. ಹಾಗೆ ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದು ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟದ ವಿಷಯ. ಅದ್ರ ಬಗ್ಗೆ ಆ ಜಾಗದ ಬಗ್ಗೆ ನಿವೇಶನಗಳನ್ನ ತಗೊಳ್ಳೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತಾ ಇದ್ರ. ಮನೆ ಕಟ್ಟಿ ನೋಡು ಹಾಡನ್ನ ಕೇಳ್ತಾ ಮತ್ತೆ ವಾಪಸ್ ಆಗೋಣ. ಒಂದು ವಿರಾಮದ ನಂತರ ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕರ್ನಾಟಕ ರಾಜ್ಯ ವಸತಿ ಮಂಡಳಿಯ ಆಯುಕ್ತರಾಗಿ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಕೆ ದಯಾನಂದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನಿಮ್ಮ ಸಂದೇಶನ ನಮಗೆ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ 4:33. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜನಾಧಿಕಾರಿ, ಜನರ ಹತ್ತಿರದ ಅಧಿಕಾರಿ ಕೆ ದಯಾನಂದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸರ್, ನಿಮ್ಗೊಂದು ಪ್ರಶ್ನೆ ಇದೆ ಇಲ್ಲಿ. KHB ಪ್ಲಾಟಿನಮ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಇವರ ಸಮಸ್ಯೆ ಸಾಕಷ್ಟು ಇದೆ ಅಂತ ಹೇಳಿದ್ದಾರೆ. KHB ಪ್ಲಾಟಿನಮ್ ಹೈರೈಸ್ ಅಪಾರ್ಟ್ಮೆಂಟ್ ಕೆಂಗೇರಿಯಿಂದ ಸಂದೇಶನ ಕಳಿಸಿದರೆ, ನಮ್ಮ ಪೆಂಡಿಂಗ್ ಕೆಲಸಗಳು ಸಾಕಷ್ಟು ಬಾಕಿ ಉಳಿದಿವೆ, ಇದಕ್ಕೋಸ್ಕರ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.
1: ಆ ಸಮಸ್ಯೆ ನನಗಿಂತ ಚೆನ್ನಾಗಿ ಅವ್ರಿಗೂ ಗೊತ್ತಿದೆ. ನನ್ನ ಕಚೇರಿಗೆ ಬಂದು ಹಲವಾರು ಬಾರಿ ಚರ್ಚೆಯನ್ನ ಮಾಡಿದ್ದಾರೆ. ಅದು ಬರೀ ಇಲಾಖೆಯ ಸಮಸ್ಯೆ ಅಲ್ಲ, ಅದು ಅವರ ಸಮಸ್ಯೆ, ಮುಖ್ಯವಾಗಿ ಅವರದೇ ಸಮಸ್ಯೆ. ಈಗ ಒಂದಲ್ಲಿ ಯಾವುದೇ ಖಾಸಗಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ ಮೇಲೆ ಕಂಪ್ಲೀಟ್ ಮುಗಿದ ಮೇಲೆ ಅದನ್ನು ಅಲ್ಲಿಯ ವೆಲ್ಫೇರ್ ಅಸೋಸಿಯೇಷನ್ ಅವರೇ ನಿರ್ವಹಣೆಯನ್ನು ಮಾಡಬೇಕು. ಅವರ ಅಸೋಸಿಯೇಷನ್ಗಳಲ್ಲಿ ಎರಡು ಗುಂಪು ಮಾಡಿಕೊಂಡು ಕಿತ್ತಾಡಿಕೊಂಡು ಗಲಾಟೆ ಮಾಡಿಕೊಂಡು 7-8 ವರ್ಷ ಆದ್ರೂ ಮೇಂಟೆನೆನ್ಸ್ ಚಾರ್ಜ್ ತಗೋತಾರೆ, ಬಿಲ್ಡಿಂಗ್ ಮಾತ್ರ ನಾನು ಮೇಂಟೈನ್ ಮಾಡಲ್ಲ ಅನ್ನೋದಾದರೆ, ಅಲ್ಲಿ ವಾಸ ಇರೋರ ಹತ್ರ ತಗೊಂಡು ಸರ್ಕಾರವೇ ಮಾಡಬೇಕು ಅನ್ನೋದಾದರೆ ಅದು ಯಾವ ನ್ಯಾಯ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ಹೇಳಿದೆ. ಬಟ್ ಅವರು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಟುಕೊಂಡು ನಮ್ಮನ್ನು ಕೇಳ್ತಾನೆ ಇದ್ದಾರೆ, ಏನಂದರೆ ನಿಮ್ಗೆ STP ಹ್ಯಾಂಡ್ ಓವರ್ ಆಗಿಲ್ಲ ಅಂತ. STP ಈಗ 8 ವರ್ಷದಲ್ಲಿ 1,000 ಮನೆಗಳಿರೋ ಕಡೆ ನಿರ್ವಹಣೆ ಮಾಡಿದ್ರೆ ವರ್ಷ ವರ್ಷ ಮೇಂಟೈನ್ ಮಾಡಿದ್ರೆ ಹಾಳಾಗೋ ಸಹಜ. ಅವ್ರು ಮೇಂಟೈನ್ ಮಾಡ್ತಾ ಇಲ್ಲ, ನಿರ್ವಹಣಾ ವೆಚ್ಚ ಮಾತ್ರ ವೆಲ್ಫೇರ್ ಅಸೋಸಿಯೇಷನ್ ಅವ್ರು ತಗೋತಾರೆ ಅಷ್ಟು ಜನ ಮನೆಗಳಲ್ಲಿ. ಅದನ್ನು ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಬಂದಮೇಲೆ ಅವ್ರು ಹೇಳಿದ್ಮೇಲೆ ಒಂದು 2-3 ರಿಪೇರಿ ಇತ್ತು, ಅದನ್ನು ಮಾಡಿಸ್ಕೊಟ್ಟಿದ್ದಾನೆ. STPನೂ ರಿಪೇರಿ ಮಾಡಿಸಿದ್ದಾವೆ. ಈ KSBCಯಿಂದ ಅದಕ್ಕೆ ಒಂದು NOC ತೊಗೋಬೇಕು, ತೊಗೊಂಡು ಅವ್ರಿಗೆ ವೆಲ್ಫೇರ್ ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಅದು ಆ ಕಮಿಟಿನಲ್ಲಿ ಪೆಂಡಿಂಗ್ ಇದೆ, ಎನ್ವೈರನ್ಮೆಂಟಲ್ ಕಮಿಟಿನಲ್ಲಿ ಪೆಂಡಿಂಗ್ ಇದೆ, ಅದು ತೊಗೊಂಡು ನಾನು ಅವ್ರಿಗೆ ಕೊಡ್ತೇನೆ. ಅದು ಒಂದೊಂದೇ ಇಟ್ಟುಕೊಂಡು ಅವ್ರ ವೆಲ್ಫೇರ್ ಅಸೋಸಿಯೇಷನ್ ಅವರು ರಿಪೇರಿಗೆ ನೀವೇ ಮಾಡಿ ಅನ್ನೋದು ಯಾವ ಖಾಸಗಿ ಅಪಾರ್ಟ್ಮೆಂಟಲ್ಲಿದೆ ಹೇಳಿ? ಎಲ್ಲೂ ಇಲ್ಲ. ಅವರು ಜವಾಬ್ದಾರಿಗಳನ್ನು ನುಣ್ಚ್ಕೊಳಕ್ಕೆ ಬರೀ ಇಲಾಖೆ ಕಡೆ ಕೈ ತೋರಿಸೋದು ತಪ್ಪು ಅನ್ನೋದನ್ನು ನಾನು ಎದುರುಗಡೆ ಅವ್ರು ಬಂದಾಗಲೇ ಹೇಳಿದ್ದಾನೆ. ಆದರೂ ಕೂಡ ನಮ್ದು ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್

0: ಅವರು ಈ ವಿಷಯವನ್ನು ಇಟ್ಕೊಂಡು ಅವರು ಎಲ್ಲ ಕಡೆ ಎಲ್ಲದಕ್ಕೂ ನಮ್ಮ ಕಡೆ ಕೈ ತೋರಿಸೋದು ಸರಿಯಲ್ಲ, ಆದರೂ ಅದನ್ನು ರೆಡಿ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಅದನ್ನು ಎಸ್ ಟಿ ಪಿ ಒಂದು ಹ್ಯಾಂಡ್ ಓವರ್ ಮಾಡಬೇಕು ಮಾಡ್ತಾರೆ.
1: ಓಕೆ, ಸೊ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ, ಅನೇಕ ಅರ್ಹ ಜನರಿಗೆ ಇದ್ರ ಬಗ್ಗೆ, ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಸರ್, ಅರಿವಿರಲ್ಲ ಏನಾಗ್ತಾ ಇದೆ, ಏನೇನೆಲ್ಲ ಯೋಜನೆಗಳಿದೆ ಅಂತ. ಪ್ರತಿ ವಿದ್ಯಾರ್ಥಿ ಇರಬಹುದು ಅಥವಾ ಪೋಷಕರು ಇರಬಹುದು ಅಥವಾ ಅವರ ಕುಟುಂಬನೇ ಇರಬಹುದು, ಹಿಂದುಳಿದ ವರ್ಗಗಳಲ್ಲಿ ಅವರು ತಿಳ್ಕೊಳ್ಳೇಬೇಕಾಗಿರುವಂತಹ ಯೋಜನೆಗಳ ಬಗ್ಗೆ ಹೇಳಿ ಸರ್.
0: ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲ ಉದ್ದೇಶವೇ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕೊಡುವಂಥದ್ದು. 2647 ಹಾಸ್ಟೆಲ್ಗಳಿದ್ದಾವೆ, ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ವಿದ್ಯಾರ್ಥಿಗಳು ಹಿಂದೆ ಎಲ್ಲ ಸಮಸ್ಯೆಗಳಿತ್ತು, ಈಗಲೂ ಸಮಸ್ಯೆಗಳಿದೆ ಇಲ್ಲ ಅಂತಲ್ಲ, ಬಟ್ ಹಾಸ್ಟೆಲ್ಗಳು ಇದ್ದಿದ್ದರಲ್ಲಿ ಭಾಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಲ್ಲಿ ಅವರು ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ, ಓದಲಿಕ್ಕೆ, ಸೌಕರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಳಿ ಅನ್ನೋದು ಒಂದು. ಎರಡನೇದು ವಿದ್ಯಾರ್ಥಿ ವೇತನ ಅಥವಾ ಫೀ ರಿಯಂಬರ್ಸ್ಮೆಂಟ್, ಏನವರು ಪಾವತಿ ಫೀಸನ್ನು ಪಾವತಿ ಮಾಡಿರ್ತಾರೋ ಓದೋದಕ್ಕೆ, ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್, ಸ್ಪೆಷಲಿ ನಮ್ಮಲ್ಲಿ ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟಂಗೆ ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತವಾಗಿ ನಾವು ಪ್ರತಿ ವರ್ಷ ನೀಡ್ತೇವೆ. ಅದು ಒಂದು ಅವಕಾಶ ಇದೆ. 1-9 ಆ್ಯಂಡ್ 10 ನಾವು ಸ್ಕಾಲರ್ಶಿಪ್ಪನ್ನು ಕೊಡುವಂಥದ್ದು ನೇರವಾಗಿ ಎಸ್ ಎಲ್ ಸಿ ಬೋರ್ಡಿಂದನೇ ಅಥವಾ ಇದರದ್ದು ಏನು ನಮ್ಮ ಸ್ಯಾಟ್ಸ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ತೊಗೊಂಡು ನೇರವಾಗಿ ಹಾಕ್ತೇವೆ. ಕಾಲೇಜದು ಅದು ಅಡ್ಮಿಷನ್ ಆದಮೇಲೆ ಅಪ್ಲಿಕೇಶನನ್ನು ನಮಗೆ ಯೂನಿವರ್ಸಿಟಿ ಡಾಟಾ ಅಥವಾ ಪಿ ಯು ಬೋರ್ಡ್ ಡಾಟಾವನ್ನು ತೆಗೆದುಕೊಂಡು ಅವರಿಗೆ ಕಾಲೇಜಿಗೆ ಕಳಿಸಿ ಅದೇ ಅಪ್ಲಿಕೇಶನಲ್ಲಿ ಆನ್ಲೈನಲ್ಲಿ ನಾವು ಪ್ರೋಸೆಸ್ ಮಾಡಿ ಅವರಿಗೆಲ್ಲ ಸ್ಕಾಲರ್ಶಿಪ್ ಅಥವಾ ಫೀ ರಿಂಬರ್ಸ್ಮೆಂಟ್ ಎರಡರಲ್ಲಿ ವಿಚ್ ಎವರ್ ಇಸ್ ಹೈಯರ್ ಸೈಡ್ ಇರುತ್ತೆ ಅದನ್ನು ನಾವು ಕೊಡ್ತೇವೆ. ಇದು ಎರಡನೇದು. ಮೂರನೇದು, ನಮ್ಮಲ್ಲಿ ಉದ್ಯೋಗಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಶ್ರಮ ಪಡ್ತಾರೆ, ಆಹಾರ ಅಭ್ಯರ್ಥಿಗಳು ಶ್ರಮ ಪಡ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ನಾವು 3-4 ಯೋಜನೆಗಳಿದ್ದಾವೆ. ಒಂದು, ಯಾರಾದರೂ ಮಿಲ್ಟ್ರಿಗೆ ಸೇರೋರಿದ್ದರೆ ಅನುಕೂಲ ಆಗಲಿ ಅಂತ ಈಗಾಗಲೇ ನಾವು 4 ವರ್ಷಗಳಿಂದ ನಾವು 5 ಮಿಲ್ಟ್ರಿ ಟ್ರೈನಿಂಗ್ ಸೆಂಟರನ್ನು ನಾವು ತೆರೆದಿದ್ದೇವೆ. ಅಂದರೆ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಕೊಪ್ಪಳ ಆ್ಯಂಡ್ ಬೆಳಗಾವಿ 5 ಈ ಏನು ಸಮವಸ್ತ್ರ ಸೇವೆ ಅಂತ ಏನು ಕರಿತೀವಿ ಅಂಥದ್ದು. ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಇದೆ. ಅಲ್ಲಿ ಯಾರು ಟ್ರೈನಿಂಗ್ ತೊಗೊಂಡು ಮಿಲ್ಟ್ರಿ ಟ್ರೈನಿಂಗಿಗೆ ಅಥವಾ ಅಲ್ಲಿ ದೇಶ ಸೇವೆಗೆ ಹೋಗ್ತಾರೋ ಅಂಥವ್ರದ್ದು ಭಾಳ ಸುಮಾರೊಂದು ಅಬೌಟ್ 20% ಸಕ್ಸಸ್ ರೇಟ್ ಇದೆ ನಮ್ಮಲ್ಲಿ. ಅದು ಒಂದು. ದೆನ್ ಅದಾದಮೇಲೆ ಅದು ಮಿಲ್ಟ್ರಿಗೆ ಅಷ್ಟೇ ಅಲ್ಲದೇ ಸಮವಸ್ತ್ರ ಸೇವೆಗಳಲ್ಲಿ PSI ಟ್ರೈನಿಂಗ್ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. PSIಗೆ ಸೇರುವಂಥ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೂ ಕೂಡ 3 ತಿಂಗಳು ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡಿ ಉಚಿತವಾಗಿ ತರಬೇತಿಯನ್ನು, ರೆಸಿಡೆನ್ಸಿಯಲ್ ತರಬೇತಿ ನಾವು ಇಟ್ಟುಕೊಂಡು ನಾವು ಅವ್ರಿಗೆ ಊಟ ತಿಂಡಿ ಕೊಟ್ಟು ಅವ್ರ ಟ್ರೈನಿಂಗ್ ಕೊಟ್ಟು ತರಬೇತಿಯನ್ನು ಕೊಡ್ತಾ ಇದ್ದೇವೆ, ಶುರು ಮಾಡಿದ್ದೇವೆ. ಈ ವರ್ಷ ವಿಶೇಷವಾಗಿ ಈಗಾಗಲೇ 6 ಹಿಂದೆ ನಮ್ಮ ಹುಡುಗರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕಾದ್ರೆ ಸೂಕ್ತವಾದಂತಹ ಇನ್ಹೌಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ನಿಮಗೆ ತಮಿಳ್ನಾಡಿನಲ್ಲಿ ಅಣ್ಣಾ ನಗರ ಇರಬಹುದು, ಕೇರಳದಲ್ಲಿ PPP ಮಾಡೆಲ್ ಮಾಡಿರುವಂಥ ಮಾದರಿ ಇರಬಹುದು, ಅವುಗಳಲ್ಲಿ ಸಕ್ಸಸ್ ರೇಟ್ ತುಂಬ ಇದೆ. IAS ಆ್ಯಂಡ್ KAS ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗೋ ವಿದ್ಯಾರ್ಥಿಗಳಿಗೆ ನಾವು ಎಲ್ಲೋ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ವಿ ಮೊದಲು, ಅದು ಬೇಡ ಅಂತೇಳಿ ಇನ್ನೌಸ್ IAS ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡಿದ್ದೇವೆ. ಈಗ 150 ವಿದ್ಯಾರ್ಥಿಗಳಿಗೆ ರೆಸಿಡೆನ್ಸಿಯಲ್ಲು ಫುಡ್ಡು, ಅವ್ರ ಹತ್ರ 1 ರೂಪಾಯಿ ಕೂಡ ನಾವು ಯಾರು ತೊಗೊಳ್ಳಲ್ಲ. KEA ಮೂಲಕ ಒಂದು ಎಕ್ಸಾಮ್ ಮಾಡ್ತೇವೆ, ಅದರಲ್ಲಿ 150 ಹುಡುಗರನ್ನ ಈ ಸಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸುಮಾರು 5,000 ಹುಡುಗರು ಪಾರ್ಟಿಸಿಪೇಟ್ ಮಾಡಿದರು, 150 ಹುಡುಗರನ್ನ ಟಾಪರ್ಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಒಂದೇ ಬಿಲ್ಡಿಂಗಲ್ಲಿ ಊಟ, 75 ಹುಡುಗಿಯರು 75 ಹುಡುಗರು ಒಂದೇ ಬಿಲ್ಡಿಂಗಲ್ಲಿ ಊಟ ತಿಂಡಿ 24x7 ನಾವು ಹೊರಗಡೆ ಬಿಡಲ್ಲ. ಲೈಬ್ರರಿ ಓಪನ್ ಇರುತ್ತೆ, 24x7 ಲೈಬ್ರರಿ ಓಪನ್ ಇರುತ್ತೆ, ಕ್ಲಾಸಸ್ ನಡೆಯುತ್ತೆ, ಎಲ್ಲವೂ ಕೂಡ. ಏನು ನಮಗೆ ಖಾಸಗಿ ಕ್ಷೇತ್ರದಲ್ಲಿ ನೀವು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಅಂತ ಹೋಗ್ತೀರಿ ಅದಕ್ಕಿಂತ ಉತ್ತಮವಾದಂಥ ಒಂದು ಸರ್ವಿಸನ್ನು ನಾವು ಕೊಡ್ತಾ ಇದ್ದೀವಿ. ಈ ಸಲ ಒಬ್ಬರು ಈಗ ಒಂದು 4-5 ನಾವು ಪ್ರಾರಂಭ ಮಾಡಿ, ಒಬ್ಬರು UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ, 5 KPSC ಇಂಟ್ರಿಗೆ ಹೋಗಿದ್ದಾರೆ. ಹಾಗಾಗಿ ಫ್ರೀಯಾಗಿ ಏನಿಲ್ಲ, 2 ಅವ್ರ ಬಟ್ಟೆ ಒಂದು ಹಿಡ್ಕೊಂಡು ಒಳಗಡೆ ಎಂಟ್ರಿ ಆದರೆ ಆಯಿತು, 10 ಹೊರಗಡೆ ಕಳಿಸೋದಿಲ್ಲ. ಹೋಗಬೇಕು ಅಂದರೆ ತಿಂಗಳು 1-2 ವಿತ್ ಪರ್ಮಿಷನ್ ಮನೆಗೆ ಹೋಗೋದಕ್ಕೆ ಅವಕಾಶ, ಬಿಲ್ಡಿಂಗಿಂದನೂ ಹೊರಗಡೆ ಕಳಿಸೋದಿಲ್ಲ. ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ, ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈಗ ಮುಂದಿನ ತಿಂಗಳು ನೆಕ್ಸ್ಟ್ ಜನವರಿಯಿಂದ ಸ್ಟಾರ್ಟ್ ಆಗೋ ಬ್ಯಾಚ್ಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸ್ವಲ್ಪ ಬೇಸಿಕ್ ತಯಾರಾಗಿ ನೀವು ಎಕ್ಸಾಮ್ ಬರೀರಿ. ನಾವು ಕಷ್ಟ, ನಾವು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್ ತೊಗೊಳಕ್ಕಾಗಲ್ಲ, ಫೀಸ್ ಕಟ್ಟೋದು ಕಷ್ಟ, ಅಲ್ಲಿ ಉಳ್ಕೊಳ್ಳೋದು ಕಷ್ಟ, ಸಿಕ್ಕಾಬಟ್ಟೆ ಹಾಸ್ಟೆಲ್ ಚಾರ್ಜಸ್ ಬರುತ್ತೆ ಅಂತ ಏನು ಕೊರಗ್ತಿದ್ರಿ, ಅದಕ್ಕೊಂದು ತಿಲಾಂಜಲಿ ಇಡ್ತೇವೆ. ನೀವು ನಮ್ಮ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಭಾವಿಸ್ಬೇಡಿ. ಗೌರ್ಮೆಂಟ್ ಅಂದರೆ ಏನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಪದವಿ ಆದವರು ಯಾರು ಬೇಕಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಬರೀಬಹುದು. KE-ಯಿಂದ ಕಾಲ್ ಮಾಡ್ತವೆ, ಅದರಲ್ಲಿ 200 ಹುಡುಗರನ್ನು ಈ ಸಲ ಆಯ್ಕೆ ಮಾಡ್ಕೊಳ್ತವೆ. ಮಾಡಿಕೊಂಡು ಜನವರಿಯಿಂದ 2ನೇ ಬ್ಯಾಚನ್ನು ನಾವು ಪ್ರಾರಂಭ ಮಾಡ್ತೇವೆ. ಮುಂದಿನ ತಿಂಗಳು ನಾವು ಅಪ್ಲಿಕೇಶನ್ ಕಾಲ್ ಮಾಡ್ತೇವೆ.
1: ಸೊ ಅರ್ಹತೆ ಅದು ಪದವಿ
0: ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತವೆ. ಯಾಕೆಂದ್ರೆ ಸುಮ್ಮನೆ ಟೈಮ್ ಪಾಸ್ ಬರೋರ್ನೆಲ್ಲ ನಾವು ತೊಗೊಳ್ಳಿಕ್ಕಾಗಲ್ಲ. ಅವ್ರಿಗೆ ಅರ್ಹತೆ ಇದೆಯಲ್ವ ಅನ್ನೋದಕ್ಕೆ ನಮ್ಮ ಬ್ಯಾಕ್ವರ್ಡ್ ಏನೇನು ರಿಸರ್ವೇಷನ್ ಇದ್ದಿದೆ ಅದ್ರ ಪ್ರಕಾರ ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ KE-ಯ ಮೂಲಕ ಅವ್ರ ಟಾಪರ್ಸ್ ಅನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ.
1: ಈ ಹಿಂದುಳಿದ ವರ್ಗಗಳಲ್ಲಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅನ್ನೋದಾದ್ರೆ ಅವ್ರಿಗಾಗಿ ಯಾವ್ದಾದ್ರು ಸವಲತ್ತುಗಳು ಇದೆ?
0: ಹಿಂದೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ, ವರ್ಷಕ್ಕೆ 1-10 ಲಕ್ಷ ತನಕ ಕೊಡ್ತಾ ಇದ್ವಿ. ಈಗ ಅದನ್ನ ತೆಗೆದು ಲೋನ್ ಅಂತ ಮಾಡಿದ್ವಿ, ವಿತೌಟ್ ಇಂಟ್ರೆಸ್ಟ್ ಅವ್ರಿಗೆ ಲೋನ್ ಕೊಡ್ತೇವೆ. ಹಾಗಾಗಿ ವಿದೇಶಕ್ಕೆ ಹೋಗುವಂಥವರು ಟಾಪ್ 1000 ಯೂನಿವರ್ಸಿಟೀಸ್ ಎಲ್ಲದೂ ಅಲ್ಲ, ಅಂದರೆ ವಿಶ್ವದ 1000 ಟಾಪ್ ಯೂನಿವರ್ಸಿಟಿಗಳ ರ್ಯಾಂಕಿಂಗ್ ಏನು ಪಟ್ಟಿ ಇರುತ್ತೋ ಅದರೊಳಗಡೆ ಯಾರೇ ಹೋದರೂ ಕೂಡ ಅವ್ರಿಗೆ ಲೋನನ್ನು ಕೊಡ್ತೇವೆ.
1: ಸ್ವಯಂ ಉದ್ಯೋಗವನ್ನು ಮಾಡಬೇಕು ಅನ್ನೋರಿಗೆ ಹಿಂದುಳಿದ ವರ್ಗಗಳಲ್ಲಿ ಯಾವ ಥರ ನೆರವು ಸಿಗುತ್ತೆ ಸರ್?
0: ಅಲ್ಲಿ ನಮ್ಮಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 2 ವಿಭಾಗ, ಒಂದು ಇಲಾಖೆ ಮತ್ತೊಂದು ನಿಗಮಗಳು ಅಂತ ಬರುತ್ತೆ. ನಮ್ಮಲ್ಲಿ ಸುಮಾರು 16 ನಿಗಮಗಳಿದ್ದಾವೆ, 16 ನಿಗಮ, ಒಂದು ಹಿಂದುಳಿದ ವರ್ಗಗಳ ಆಯೋಗ, ಒಂದು ಈ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ, ನಿಮಗೆ ಗೊತ್ತಿದೆ ಅಲ್ಲಿ ಸಂಗೊಳ್ಳಿಯಲ್ಲಿ ಮಿಲಿಟ್ರಿ ಸ್ಕೂಲನ್ನು ಒಂದು ಶುರು ಮಾಡಿದ್ವಿ, ಸೈನಿಕ್ ಸ್ಕೂಲ್ ಅಂತ ಶುರು ಮಾಡಿದ್ದೇವೆ, ಅದು ಕೂಡ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಅದಲ್ಲದೇ ದೇವರಾಜ ಅರಸು ಅಧ್ಯಯನ ಕೇಂದ್ರ ಹೀಗಿದೆ. ಸುಮಾರು 17 ಅಭಿವೃದ್ಧಿ ನಿಗಮಗಳಲ್ಲಿ ಇದನ್ನು ಸ್ವಾವಲಂಬಿ ಯೋಜನೆ ಅಂತ ಇದೆ. ಸ್ವಾವಲಂಬಿ ಯಾರು ಉದ್ಯೋಗವನ್ನು ಸ್ವಉದ್ಯೋಗವನ್ನು ಕಂಡುಕೊಳ್ಳೋರಿಗೆ 1 ಲಕ್ಷದವರೆಗೆ ಲೋನ್ ಕೊಡ್ತೇವೆ, ಸಾಲವನ್ನು ಕೊಡುವಂಥದ್ದು. ಸ್ವಾವಲಂಬಿ ಸಾರಥಿ ಅಂತೇಳಿ ಯಾರಾದ್ರೂ ವಾಹನ ಬಳಸುವವರಿಗೆ, ಅವರಿಗೆ ನಮ್ಮಲ್ಲಿ ವಿತ್ ಸಬ್ಸಿಡಿ ಡ್ರೈವರ್ಸ್ಗಳಿಗೆ ಈಗ ಉದಾಹರಣೆ ಡ್ರೈವರ್ ಹೊರಗಡೆ ಮಾಡ್ತಿರ್ತಾರೆ, ವೆಹಿಕಲನ್ನು ತಗೊಳ್ಳುವಂಥದ್ದು, ವೆಹಿಕಲನ್ನು ಸ್ವಂತ ವೆಹಿಕಲ್ನ ಹೊಂದಬೇಕು ಅಂದರೆ ನಮ್ಮ ವಿತ್ ಸಬ್ಸಿಡಿ, ಅದಕ್ಕೆ ಸ್ವಾವಲಂಬಿ ಸಾರಥಿ ಅಂತ ಯೋಜನೆ ಇದೆ. ಹೀಗೆ ಅವ್ರಿಗೆ ಒಂದು ಬೇರೆ ಬೇರೆ ಈ ಥರದ ಅಭಿವೃದ್ಧಿ ನಿಗಮಗಳಲ್ಲಿ ಅವರ ಆರ್ಥಿಕ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹಿಂದುಳಿದ ವರ್ಗದವರು ನಾವು ಯೋಜನೆಗಳನ್ನು, ಕೆಲವು ಕಿಟ್ಗಳನ್ನು, ಹೊಲಿಗೆ ಯಂತ್ರಗಳನ್ನು ಈ ಥರ ನಾವು ಅವ್ರಿಗೆ ಕೊಡ್ತೇವೆ ಸಬ್ಸಿಡಿಯಲ್ಲಿ.
1: ಓಕೆ ಸರ್, ಹಣಕಾಸಿನ ನೆರವಿನ ಹೊರತಾಗಿ ಆರ್ಥಿಕ ನೆರವಿನ ಹೊರತಾಗಿ ಯುವಜನತೆ ನುರಿತರಾಗಬೇಕು ಅಂದರೆ, ನಾನು ಇದನ್ನು ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಯುವಜನತೆ ನುರಿತರಾಗಬೇಕು ಅಂದರೆ ಅವರು ಸಮರ್ಥರಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಏನೇನೆಲ್ಲ ಫಾಲೋ ಮಾಡಬೇಕಾಗುತ್ತೆ?
0: ಮುಖ್ಯವಾಗಿ ಯಾವುದೇ ಸಾಧನೆ ಆಗಬೇಕು ಅಂದರೆ ಒಂದು ಗುರಿ ಇರಬೇಕು, ಎರಡನೇದು ಶ್ರದ್ಧೆ ಇರಬೇಕು, ಮೂರನೇದು ನಿರಂತರವಾದ ಪ್ರಯತ್ನ ಇರಬೇಕು. ಪ್ರತಿಯೊಬ್ಬನಲ್ಲೂ ತನ್ನದೇ ಆದಂಥ ಒಂದು ಯೂನಿಕ್ ಶಕ್ತಿ ಇದೆ, ಪ್ರತಿ ವ್ಯಕ್ತಿಯಲ್ಲೂ ತನ್ನದೇ ಆದ ಯೂನಿಕ್ ಶಕ್ತಿ ಇದೆ. ಯಾವುದೋ ಒಂದು ಮಾತಿನ ಕಲೆ ಇರಬಹುದು, ಅಥವಾ ವ್ಯಾಪಾರದ ಕಲೆ ಇರಬಹುದು, ಅಥವಾ ವಿನೂತನವಾಗಿ ಯೋಚನೆ ಮಾಡುವಂಥದ್ದು ಇರ್ಬೋದು, ಸ್ಕಿಲ್ ಇರಬಹುದು. ಹೀಗೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ಬೈ ಬರ್ತ್ ಒಂದು ವಿಶೇಷತೆ ಇದ್ದೇ ಇರುತ್ತೆ, ಅಥವಾ ಅವನ ಅಧ್ಯಯನದಿಂದ ಕಂಡುಕೊಳ್ಳುವಂಥ ಒಂದು ಶಕ್ತಿ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂದರೆ ಬೇಸಿಕಲಿ ಬೇಕಿರೋದು ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ಇಂತಹ ಗುರಿ ಇದೆ, ಗುರಿ ಮುಟ್ಟಬೇಕು ಅನ್ನೋ ಒಂದು ಗುರಿಯನ್ನು ಗುರುತಿಸ್ಕೊಳ್ಬೇಕು. ನಾನು ಯಾವಾಗಲೂ ಹೊರಗಡೆ ಹೇಳ್ತಿರ್ತೇನೆ, ಮಹಾಭಾರತದ ಕಥೆಯನ್ನು ನಾವು ಸ್ವಲ್ಪ ನೆನಪಿಟ್ಟುಕೊಂಡ್ರೆ ಸುಲಭ ಅಂತ. ಈ ಮಹಾಭಾರತದಲ್ಲಿ ಇಡೀ ಮಹಾಭಾರತ ಗೆದ್ದದ್ದು 5 ಅಂಶಗಳ ಮೇಲೆ, ನಾವು 5 ಅಂಶಗಳಷ್ಟೇ. 1 ಕೃಷ್ಣನ ಗುರಿ, 2 ಭೀಮನ ಆರೋಗ್ಯ, 3 ಅರ್ಜುನನ ಕಲಿಕೆಯ ಶ್ರದ್ಧೆ, 4 ನಕುಲ ಸಹದೇವರ ಇದು ಏನು ಜ್ಞಾನ, 5 ಧರ್ಮರಾಯನ ಒಳ್ಳೆಯ ನಡತೆ. ಇಡೀ ಮಹಾಭಾರತ ತೆಗೆದುಕೊಂಡ್ರೆ ಕೌರವರಲ್ಲಿ ಯಾವ್ಯಾವ ಕೆಟ್ಟ ಗುಣ ಮನುಷ್ಯನಲ್ಲಿ ಇರ್ತದೆ ಅದೆಲ್ಲ ಒಂದೊಂದು ಗುಣ, ಕೆಟ್ಟ ಹಾಟ, ಹೆಣ್ಣಿನ ಮೇಲಿನ ಮೋಹ, ಅಥವಾ ಮಕ್ಕಳ ಮೇಲೆ ವ್ಯಾಮೋಹ, ಅಥವಾ ಈ ಭೂಮಿ ಮೇಲಿನ ಆಸೆ, ನೀವು 101 ಕೆಟ್ಟ ಗುಣಗಳು ಮನುಷ್ಯನಲ್ಲಿ ಇರ್ತವೆ, ಒಳ್ಳೆ ಗುಣಗಳು ಬಹಳ ಕಡಿಮೆ ಇರೋದು ಮನುಷ್ಯನಲ್ಲಿ. ಅದನ್ನು ನಾವು ಮಹಾಭಾರತದ ಪಾತ್ರಗಳಲ್ಲಿ ನಾವು ಕಾಣ್ಬೋದು. ಹಾಗಾಗಿ 1 ಗುರಿ ಇರಬೇಕು, 2 ಒಳ್ಳೆಯ ನಡತೆ ಇರಬೇಕು ಧರ್ಮರಾಯನ ಥರ, ಅದು ನಡತೆ ಒಂದೊಂದು ಗುಣಕ್ಕೂ ಒಂದೊಂದು ಪಾತ್ರ ಅವು, 2 3ನೇದು ಆರೋಗ್ಯ ಇರಬೇಕು, 4 ಕಲಿಯುವ ಶ್ರದ್ಧೆ ಇರಬೇಕು, 5 ಜ್ಞಾನ ಇರಬೇಕು. ಇಷ್ಟಿದ್ರೆ ಮನುಷ್ಯ ಏನು ಬೇಕಾದರೂ ಸಾಧಿಸ್ಬೋದು.
1: ಓಕೆ, ಇಲ್ಲೊಬ್ಬರು ನಾವು ಆವಾಗಲೇ ಗೃಹ ನಿರ್ಮಾಣದ ಬಗ್ಗೆ ಮಾತಾಡುವಾಗ ಇಲ್ಲೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಬೆಂಗಳೂರಲ್ಲಿ ಈಗಾಗಲೇ ಒಂದು ಸೈಟ್ ಅನ್ನು ಹೊಂದಿದ್ರೆ ಮತ್ತೆ ಅಪ್ಲೈ ಮಾಡಬಹುದಾ ನಾವು ಅಂತ ಕೇಳಿದ್ದಾರೆ.
0: ಇಲ್ಲ, ಕುಟುಂಬಕ್ಕೆ ಒಂದೇ ಸೈಟ್ ನಾವು ಕೊಡೋದು, ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇದೆ. ಯಾಕೆ ಅಂದರೆ ಸರ್ಕಾರದ ಯೋಜನೆಯಲ್ಲಿ ನಾವು ಮಾರುಕಟ್ಟೆ ದರಕ್ಕಿಂತ ತುಂಬ ಕಡಿಮೆ ಕೊಡ್ತೀವಿ. ಆವಾಗಲೇ ನಾವು ಈ ಮಾತುಕತೆ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮ ಕಚೇರಿಯ ಅಧಿಕಾರಿಯವರು ಹೇಳ್ತಾ ಇದ್ರು, ಸೂರ್ಯ ಸಿಟಿ ಫಸ್ಟಲ್ಲಿ ನನಗೆ 600 ರೂಪಾಯಿಗೆ ಸೈಟ್ ಸಿಕ್ತು ಅಂತ. ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ 15,000 ಅದು. ಸೊ ನಾವು ಮಾರುಕಟ್ಟೆ ದರಕ್ಕಿಂತ ತುಂಬ ಕಡಿಮೆ ರೇಟ್ನಲ್ಲಿ ಕೊಡ್ತೇವೆ. ಇದು ಜನರಿಗೆ ಅನುಕೂಲ ಆಗಲಿ ಅಂತ. ಒಬ್ಬರೇ 2-3 ಹೊಂದಲಿಕ್ಕೆ ಅವಕಾಶ ಇಲ್ಲ, ಒಂದು ಕುಟುಂಬಕ್ಕೆ ಒಂದು ಸಲ ಮಾತ್ರ ಅಲಾಟ್ಮೆಂಟಲ್ಲಿ ತಗೊಳಕ್ಕೆ ಅವಕಾಶ ಇರೋದು ಒಬ್ಬರಿಗೆ ಅಷ್ಟೇ, ಕುಟುಂಬಕ್ಕೊಂದು.
1: ಓಕೆ, ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಸಾಕಷ್ಟು ಜನರ ಸಂದೇಶ ಬಂದಿತ್ತು. ಅದರಲ್ಲಿ ಪುತ್ತೂರಿಂದ ಶ್ರೀಧರ್ನಾಥ್ ಅಂತ ಒಬ್ಬರು ಸಂದೇಶನ ಕಳಿಸಿದ್ದಾರೆ. ಐ ಆಮ್ ಅನ್ ಪ್ರೌಡ್ ಆರ್ಟಿಸ್ಟ್ ಸರ್, ನಿಮ್ಮನ್ನ ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಡೈರೆಕ್ಟರ್ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್ ದಟ್ ನೋ ಒನ್ ಕ್ಯಾನ್ ಡೂ, ಅವರ್ ಫೈಲ್ಸ್ ಆರ್ ಸೇಫ್ ಅಂತ ಹೇಳಿದ್ದಾರೆ. ಆಸ್ ವಿ ಆರ್ ಸೆಂಡಿಂಗ್ ಇಟ್ ಬೈ ಆನ್ಲೈನ್, ಆನ್ಲೈನಲ್ಲಿ ಕಳಿಸೋದ್ರಿಂದ ನಮ್ಮ ಫೈಲ್ಸ್ ಎಲ್ಲ ಸೇಫ್ ಅಂತ ಹೇಳ್ತಾ ಇದ್ದಾರೆ. ನಾವು ನಿಮ್ಮನ್ನ ಮತ್ತೆ ಯಾವ ಯಾವ ಇಲಾಖೆಗಳಲ್ಲಿ ನೋಡಬಹುದು ಅಂತ ಕೇಳ್ತಾ ಇದ್ದಾರೆ.
0: ಇಲ್ಲ, ಒಂದು ಈ ಆಡಳಿತದಲ್ಲಿ ನೀವು ಈ ಕಚೇರಿ ಅಂತ ತಾವು ಎಲ್ಲ ಇಲಾಖೆಯಲ್ಲಿ ನೋಡ್ತಾ ಇದ್ದೀರಿ. ಅದು ಫಸ್ಟ್ ಕರ್ನಾಟಕದಲ್ಲಿ ಶುರು ಮಾಡಿದ್ದೆ ನಾನು. ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ 2015 ನಾವು ಈ ಆಡಳಿತವನ್ನು ಶುರು ಮಾಡಿದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಈ ಆಡಳಿತ ಶುರುವಾಗಿದೆ. ಸೊ ಕಡತ ಕದ್ದರು, ಕಿತ್ತರು, ತಿದ್ದಿದ್ರು, ಕಳೆದ್ರು, ಇವೆಲ್ಲದಕ್ಕೂ ತಿಲಾಂಜಲಿ ಇಟ್ಟಿದ್ದು ಅವಾಗ. ಹಾಗಾಗಿ ಅದರಿಂದಾಗಿ ಅವರು ಫೈಲ್ ಸೇಫ್ ಅನ್ನೋ ಕಾರಣಕ್ಕೆ ಆವಾಗ ಬಹುಶಃ ಹಿಂದಿನ ಪರಿಚಯದ ಮೇಲೆ ಅವ್ರಿಗೆ ಹೇಳಿರ್ಬೇಕೇನೋ, ಅವರು ನನಗೆ ಪರಿಚಯ ಇಲ್ಲ, ಮರ್ತೋಗಿದೆ, ಬಹುಶಃ ಹಿಂದೆ ಟಚ್ ಇತ್ತು ಅನಿಸುತ್ತೆ. ಹಾಗಾಗಿ ಅವರು ನಾವು ಎಲ್ಲಿ ಹೋದರೂ ಕೂಡ ಯಾವುದೇ ಇಲಾಖೆಯಲ್ಲಿ ಇರಲಿ, ಯಾವುದೇ ಇಲಾಖೆಯಲ್ಲಿ ಇದ್ದರೂ ಕೂಡ ಅದು ಇಲಾಖೆಯ ಅಗತ್ಯಕ್ಕೆ ಅನುಗುಣವಾಗಿ, ಅಲ್ಲೇ ಸಾರ್ವಜನಿಕರ ಅಗತ್ಯಕ್ಕೆ ಅನುಗುಣವಾಗಿ, ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಯೋಜನೆಗಳನ್ನು ರೂಪಿಸಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ.
1: ಓಕೆ ಓಕೆ. ಸೊ ಕೊಪ್ಪಳದಿಂದ ನಾಗರಾಜ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಕೊಪ್ಪಳದಲ್ಲಿ ಟ್ರೈನಿಂಗ್ ಸೆಂಟರ್ ಇದೆಯಾ, ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ.
0: ಹೌದು, ಕೊಪ್ಪಳದಲ್ಲಿ ನಮ್ಮ DOBCM ಅಂತ ಇದ್ದಾರೆ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ ಇದ್ದಾರೆ. ಆ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ನೀವು ಆಫೀಸ್ ಇದೆ ಕೊಪ್ಪಳದಲ್ಲಿ ಭೇಟಿ ಮಾಡಿ ಅಲ್ಲಿ ನಮ್ಮ ಸೈನಿಕ ತರಬೇತಿ ಕೇಂದ್ರದ ವಿಚಾರವನ್ನು ಅವರು ತಿಳಿಸ್ಕೊಡ್ತಾರೆ. 3 ತಿಂಗಳು ಒಂದೊಂದು ಬ್ಯಾಚ್ ನಡೆಯುತ್ತೆ, ದಯವಿಟ್ಟು ನಿಮ್ಗೇನಾರು ಆಸಕ್ತಿ ಇದ್ರೆ ಜಾಯ್ನ್ ಆಗಿ.
1: ಸೊ ಸೋಲು ಸೋಲಾಗಿರಬಾರ್ದು, ಗೆಲುವನ್ನ ಕಾಣುವಂತಾಗಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಆ ಸೋಲು ಗೆಲುವಿನ ನೀವು ಹೇಳ್ತಾ ಇರಿ, ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಕೂಡ ಅಂತ ಹೇಳ್ತಾ ಇದ್ರಿ. ಅವರ ಒಂದು ಹಾಡಿನ ನಂತರ ಮತ್ತೆ ವಾಪಸ್ ಆಗ್ತೀವಿ, ನಿಮಗೆ ಮತ್ತಷ್ಟು ಪ್ರಶ್ನೆಗಳಿಗೆ ಜೊತೆಯಾಗ್ತೀವಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ವಸತಿ ಮಂಡಳಿಯ ಆಯುಕ್ತರಾಗಿ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಕೆ ಎ ದಯಾನಂದ್ ಅವರು. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನಮಗೆ ನೀವು ತಲುಪಿಸಬೇಕಾಗಿರೋ ನಮ್ಮ ವಾಟ್ಸಪ್ ಸಂಖ್ಯೆ 9480101013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಖಂಡಿತ ಸ್ವಾರ್ಥಕ್ಕೆ ಮನಸ್ಸನ್ನು ಕೊಟ್ಟವರು ಯಾವತ್ತಿಗೂ ಜೀವನದಲ್ಲಿ ಮೇಲೆ ಬರಕ್ ಸಾಧ್ಯನೇ ಇಲ್ಲ ಅಂತ ಇವತ್ತು ಕೆ ದಯಾನಂದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸರ್, ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ, ಯುವಜನತೆ ಹೇಗೆ ಸ್ಫೂರ್ತಿ ಕೊಡ್ಬೇಕು ಅಂತ ಮಾತಾಡ್ತಾ ಇದ್ರಿ. ಇವತ್ತಿನ ಯುವಜನತೆ ಇರ್ಬೋದು ಅಥವಾ ಶಾಲಾ ಮಕ್ಕಳಿರ್ಬೋದು, ಮಾರ್ಕ್ಸ್ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಿ, ಅವರು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಂತ. ಇವತ್ತಿನ ಸಿಲೆಬಸ್ ಅಲ್ಲಿ ಹೆಂಗಿದೆ ಅಂದ್ರೆ ಮುಂದೆ ಏನಾಗ್ಬೇಕು ಆ ಸಿಲೆಬಸ್ನ ಸ್ಕೂಲಿಂದಲ್ಲೇ ಮಕ್ಕಳು ಓದ್ತಾರೆ ಅನ್ನೋ ತರ ಇದೆ. ಅವರು ಐ ಎ ಎಸ್ ಅಧಿಕಾರಿಗಳಾಗಿರ್ಬಹುದು ಅಥವಾ ಯಾವುದೋ ಒಂದು ಉದ್ಯೋಗನ ಮಾಡಬಹುದು ಅಥವಾ ಯಾವುದೋ ಒಂದು ಬಿಸ್ನೆಸ್ನ ಮಾಡಬಹುದು. ಪ್ರಮುಖವಾಗಿ ಅವರಲ್ಲಿ ಅಂದ್ರೆ ಅದು ಮಕ್ಕಳಿರಬಹುದು ಅಥವಾ ಯುವಜನತೆ ಇರಬಹುದು, ಅವರಲ್ಲಿ ಇಂಥ ಗುಣ ಇರಲೇಬೇಕು ಅನ್ನೋದಾದ್ರೆ ಅದು ಯಾವ ಗುಣ ಸರ್?
1: ನಿರಂತರವಾದ ಪ್ರಯತ್ನ, ಶ್ರದ್ಧೆ, ಇವೆರಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು.
0: ಓಕೆ, ಸೊ ಇನ್ನು ರ್ಯಾಪಿಡ್ ಫೈರ್ಗೆ ಹೋಗುವಂತಹ ಸಮಯ. ರ್ಯಾಪಿಡ್ ಫೈರ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಒಂದೇ ಒಂದು ಪದದಲ್ಲಿ ನೀವು ಉತ್ತರನ ಕೊಡಬೇಕು. ನಾಯಕತ್ವವನ್ನ ವ್ಯಾಖ್ಯಾನಿಸೋ ಒಂದು ಪದ ಯಾವುದು?
1: ಪ್ರಾಮಾಣಿಕತೆ ಮತ್ತು ದಕ್ಷತೆ.
0: ನಿಮ್ಮ ಯಶಸ್ಸಿಗೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟ ಒಂದು ಅಭ್ಯಾಸ?
1: ನಿರಂತರ ಪ್ರಯತ್ನ.
0: ನಿಮ್ಮ ಮೇಲೆ ಪ್ರಭಾವ, ಅತಿ ಹೆಚ್ಚು ಪ್ರಭಾವ ಬೀರಿದಂತ ಒಂದು ಪುಸ್ತಕ?
1: ಗಾಂಧೀಜಿಯವರ ಆತ್ಮಕಥೆ.
0: ನಿಮ್ಗೆ ಹೆಚ್ಚು ಕಲಿಸಿದ ಜಿಲ್ಲೆ ಅಂದ್ರೆ ಜಿಲ್ಲಾಧಿಕಾರಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರ, ನಿಮ್ಗೆ ಹೆಚ್ಚು ಪಾಠಗಳನ್ನು ಕಲಿಸಿದಂತಹ ಒಂದು ಜಿಲ್ಲೆ?
1: ಶಿವಮೊಗ್ಗ.
0: ಕರ್ನಾಟಕದಲ್ಲಿ ಎಲ್ಲರೂ ಭೇಟಿ ನೀಡಲೇಬೇಕಾಗಿರುವಂತಹ ಒಂದು ಜಾಗ?
1: ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳು.
0: ಯಾಕೆ ಸರ್?
1: ಪಶ್ಚಿಮ ಘಟ್ಟಗಳಲ್ಲಿ ಒಂದ್ ರೀತಿ ನೀವು ಓಡಾಡಿದ್ರೆ ಅದರಲ್ಲಿ ಉಂಟಾಗುವ ಅನುಭವಗಳಿರ್ತಾವಲ್ಲ, ಅದು ನನಗೆ ವಿಶಿಷ್ಟವಾಗಿ ಕಂಡಿದೆ ಹಾಗಾಗಿ.
0: ಓಕೆ ಸರ್, ಇವತ್ತಿನ ನಮ್ಮ ಸಂಭಾಷಣೆ ಉದ್ದಕ್ಕೂ ನೀವು ವೈಯಕ್ತಿಕ, ನಿಮ್ಮ ವೈಯಕ್ತಿಕ ಪ್ರಯಾಣ ಏನೇನಿತ್ತು, ಸಾರ್ವಜನಿಕರಿಗಾಗಿ ನಿಮ್ಮ ಸೇವೆ ಏನಿತ್ತು, ವಸತಿ ಇರಬಹುದು, ಕಲ್ಯಾಣ ಯೋಜನರ ಕಲ್ಯಾಣ ಇರಬಹುದು, ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇರಬಹುದು, ಈ ಎಲ್ಲ ವಿಷಯವಾಗಿ ಮಾತಾಡಿದ್ದೀವಿ. ನಾವು ಇನ್ನೇನು ಮುಗಿಸೋ ಹಂತಕ್ಕೆ ಇನ್ನು ಒಂದು ಗಂಟೆ ಸಮಯ ಮುಗಿದೋಗಿದೆ, ಇನ್ನು ಬರೀ 5 ನಿಮಿಷ ಮಾತ್ರ ಬಾಕಿ ಇದೆ. ಮುಂದಿನ ದಶಕಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಕರ್ನಾಟಕದ ಬಗ್ಗೆ ಹೆಚ್ಚು ಭರವಸೆಗಳನ್ನು ಕೊಡೋದಾದ್ರೆ ಅಥವಾ ಹೇಗೆ ನೋಡೋಕ್ಕೆ ಬಯಸ್ತೀರಾ, ಏನೇನೆಲ್ಲ ಆಗಬಹುದು ಸರ್?
1: ಒಂದು ಭರವಸೆ ಅನ್ನೋದಕ್ಕಿಂತ ನಾವೆಲ್ಲ ಸ್ವಲ್ಪ ಭಾಷೆಯ ಬಗ್ಗೆ ಎಚ್ಚೆತ್ಕೋಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ಸುತ್ತೆ. ಏನು ಗ್ಲೋಬಲೈಸೇಷನ್ನು, ಪ್ರೈವೇಟೈಸೇಷನ್ ಆದಮೇಲೆ ನಮ್ಮ ಗಡಿ ಅನ್ನೋದು ರಾಜ್ಯದ ಭಾಷೆಯ ಇದಕ್ಕಿಲ್ಲ, ಇಡೀ ಜಗತ್ತೇ ಒಂದು ಗಡಿ, ಒಂದು ಭಾಷೆ, ಎಲ್ಲವೂ ಮಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲಿ ನಾವು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ನಾವು ಹೋಗ್ತಾ ಹೋಗ್ತಾ ಮಿಂಗಲ್ ಆಗ್ತಾ ಹೋಗ್ತೀವೋ, ನಿಧಾನವಾಗಿ ನಮ್ಮ ನಮ್ಮ ದೇಶದ ಭಾಷೆಗಳು ಅಥವಾ ನಮ್ಮ ಭಾಷೆ ಕನ್ನಡ ಭಾಷೆ ಅನ್ನುವಂಥದ್ದು ಸ್ವಲ್ಪ ಡೈಲ್ಯೂಟ್ ಆಗ್ತಾ ಹೋಗ್ತಾ ಇದೆಯೇನೋ ಅಂತ ನನಗೆ ಅನ್ಸುತ್ತೆ. ಯತಲಾಗನ್ ಅವರು ಒಂದು ವರದಿ ಕೊಟ್ಟಿದ್ದಾರೆ, 200 ಭಾಷೆಗಳು ಅವನತಿ ಹೊಂದುವ ಭಾಷೆಗಳಲ್ಲಿ ಕನ್ನಡವೂ ಒಂದು ಅಂತ. ನಾನು ಕೆಲವು ಕಡೆ ಹೋದಾಗ ನೋಡ್ತಾ ಇರ್ತೇನೆ, ಅಮೆರಿಕದಲ್ಲಿ ಹೋದಾಗ ಒಬ್ರು ನ್ಯೂ ಜರ್ಸಿಲಿ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಯಾಕೆ ಕನ್ನಡ ಕಲಿಸ್ತಾ ಇದೀವಿ ಅಂದ್ರೆ ನಮ್ಮ ಅಜ್ಜಿ ನಮ್ಮ ತಂದೆನೋ ತಾಯಿನೋ ಬಂದಾಗ ಮಾತಾಡಕ್ಕೆ ಅಂತ. ಸೊ ಮುಂದಿನ ತಲೆಮಾರಿಗೆ ಆ ಪ್ರಾಬ್ಲಮ್ ಇಲ್ಲ ಅಂತ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋದ್ರೆ ಆ ಭಾಷೆಯ, ಮಾತೃಭಾಷೆಯ ಉಳಿವು ಕೇವಲ 50 ವರ್ಷಗಳು. ಯಾಕೆಂದ್ರೆ ತನ್ನ ಒಂದು ಜನರೇಷನ್ ಅಂದ್ರೆ 25 ಇಯರ್ಸ್, ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಅದು ಮುಗಿಯುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಲ್ಪ ಕನ್ನಡಿಗರಾದವರು ಕನ್ನಡವನ್ನು ಬಳಸುವಂಥದ್ದು, ಉಳಿಸುವಂಥದ್ದು, ಕನ್ನಡವನ್ನು ಡಿಜಿಟಲ್ ಅಂದರೆ ಏನು ಈಗ ಆಧುನಿಕ ತಂತ್ರಜ್ಞಾನ ಬೆಳವಣಿಗೆ ಹೊಂದುತ್ತಾ ಇದೆ ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಪಡಿಸ್ಕೊಂಡು ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಹೆಚ್ಚು ಬಳಸಿದ್ರೆ ತಾನೇ ಉಳಿಯುತ್ತೆ, ಅದು ನನ್ನ ಒಂದು ಕನ್ಸರ್ನ್.
0: ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತೀರಾ. ನಿಮ್ಮ ಪುಸ್ತಕ ಹಾದಿಗಲ್ಲು ಈ ನಿಮ್ಮ ಜೀವನದ ಅನುಭವಗಳನ್ನ ಹೊಂದಿದೆ, ಅದನ್ನ ಬರೆಯಕ್ಕೆ ನಿಮ್ಮ ಪ್ರೇರೇಪಣೆ ಏನು, ನೀವು ಯಾಕೆ ಅದನ್ನ ಬರೆದ್ರಿ?
1: ಒಂದು, ನಾನು ನಂದೇ ಆದಂತ ಮಕ್ಕಳಿಗೆ, ನನ್ನಂತ ಆರ್ಥಿಕ ಹಿನ್ನೆಲೆ ಹೊಂದಿರುವಂತವ್ರು ಅಂದ್ರೆ ಬಡತನದಿಂದ ಬಂದಂಥವ್ರು ಅಥವಾ ಸರ್ಕಾರಿ ಶಾಲೆಯಿಂದ ಬಂದಂಥವ್ರು ಅಥವಾ ನನಗೆ ಇಂಗ್ಲಿಷ್ ಬರಲ್ಲ ಅನ್ನುವಂಥ ಕೊರತೆಗಳಿದ್ದವ್ರು, ಕೀಳರಿಮೆ ಇರತ್ತೆ ಅವರಲ್ಲಿ, ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿ ಆ ಕೀಳರಿಮೆಯಿಂದ ಹೊರಗಡೆ ಬಂದ್ರೆ ನಾವು ಕೂಡ ಏನ್ ಬೇಕಾದ್ರೆ ಸಾಧಿಸ್ಬೋದು, ಇವೆಲ್ಲ ಸಮಸ್ಯೆಗಳಲ್ಲ ಅಂತ ತಿಳಿಸ್ಬೇಕು, ಅವೆಲ್ಲ ಕೀಳರಿಮೆಗಳಿಂದ ನಾನು ಹೊರಗೆ ಬಂದಿದ್ದೇನೆ, ನಾನು ಈ ಗುರಿಯನ್ನು ಮುಟ್ಟಿದ್ದೇನೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಭರವಸೆ ಹೆಜ್ಜೆ ಅಂತ ಹೇಳಿ ಪ್ರತಿ ತಿಂಗಳು ಒಂದೊಂದು ಜಿಲ್ಲೆನಲ್ಲಿ ನಾನು ಕಾರ್ಯಕ್ರಮವನ್ನು ನಮ್ಮ ಓನ್ ನಮ್ಮ ಸಮನ್ವಯ ಟ್ರಸ್ಟ್ ನನ್ನ ಸ್ನೇಹಿತರದಿದೆ ಅವರು ನಾವೆಲ್ಲ ಸೇರಿ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಅದನ್ನು ನಂದೇ

0: ಕಥೆಯನ್ನು ನಾನು ಎಷ್ಟು ಭಾಷಣ ಮಾಡೋದು, ಪ್ರತಿ ಸಲ ಅದನ್ನೇ ಹೇಳೋದಕ್ಕಿಂತ ಅದನ್ನ ಲಿಖಿತವಾಗಿ ಬರೆದಿಡಬೇಕು ಅನ್ನೋದು ನನ್ನ ಆಲೋಚನೆ ಬಂದದ್ದು. ಅವಾಗ ಕೆಲವು ಅಧಿಕ ಸಾಹಿತಿಗಳ ಸಲಹೆ ಕೊಟ್ಟರು, ನಿಮ್ದೊಂದು ಇಷ್ಟು ಚೆನ್ನಾಗಿ ಹೇಳ್ತೀರಿ, ಅದು ಒಂದೊಂದು ಘಟನೆಗಳನ್ನು ಇಟ್ಕೊಂಡು ನೋಟ್ ಮಾಡಿ ಬೇಕಾಗುತ್ತೆ ಅಂತ. ನಾನು ಅದೇ ಥರ ಜೀವನದ ಒಂದು ಘಟನೆಯನ್ನು, ನನ್ನ ಅನುಭವದ ಒಂದು ಘಟನೆಯನ್ನು ಇಟ್ಕೊಳ್ಳೋದು, ಅದ್ರ ಸುತ್ತ ಅದ್ರ ಪೂರಕವಾಗಿ ಒಂದು ಲೇಖನವನ್ನು ಮಾಡುವಂಥದ್ದು. ಹಾಗೆ ಆ ಲೇಖನವನ್ನು ಮಾಡ್ತಾ ಮಾಡ್ತಾ ಆತ್ಮಚರಿತ್ರೆ ಒಂದು ಹೊಸ ರೂಪ, ಅದು 100% ನಾವು ಆತ್ಮಚರಿತ್ರೆ ಸ್ವರೂಪ ಇಲ್ಲ ಅಲ್ಲಿ. ಯಾಕೆಂದ್ರೆ ಆತ್ಮಚರಿತ್ರೆ ಅಂದರೆ ಬಾಲ್ಯದಿಂದ ಹಿಡಿದು ನಿವೃತ್ತಿವರೆಗೂ ಜೀವನದ ಕೊನೆವರೆಗೂ ಒಂದು ಕಡೆಯಿಂದ ಕ್ರೊನಾಲಜಿಕಲಿ ಹೋಗುತ್ತೆ, ಇಲ್ಲಿ ಹಾಗಿಲ್ಲ. ಒಂದೊಂದು ಲೇಖನಗಳು ಸಪ್ರೇಟ್ ಆಗ್ತವೆ. ನೀವು ಬೇಕಾದ್ರೆ ಒಂದೊಂದು ಲೇಖನ ಬೇಕಾದ್ರೆ ಓದ್ಬೋದು, ಒಂದು ಕಡೆಯಿಂದ ಓದಿದ್ರು ಕೂಡ ಲೈಫ್ ಜರ್ನಿ ಅರ್ಥ ಆಗುತ್ತೆ. ಅಥವಾ ಲೇಖನಗಳು ಕೂಡ ಮಕ್ಕಳುಗಳಿಗೆ ಒಂದು ಇನ್ಸ್ಪೈರ್ ಆಗಬೇಕು, ಈ ಕೀಳರಿವೆ ಹೊರ ಹೋಗ್ಬೇಕು, ಆ ರೀತಿಯಲ್ಲಿ ನಾನು ಅದನ್ನ ಬರೆದದ್ದು.
1: ಟೈಮ್ ಇಲ್ಲ, ಟೈಮ್ ಇಲ್ಲ, ಈಗಲೂ ನಮಗೂ ಕೂಡ ಟೈಮ್ ಆಗ್ತಾ ಇದೆ. ಸಮಯ ಇಲ್ಲ, ಸಮಯ ಇಲ್ಲ ಅಂತ ಅನ್ನೋರಿಗೆ ನೀವು ಹೇಗೆ ಪುಸ್ತಕನ ಬರೆದ್ರಿ ಅನ್ನೋದು ಒಂದು ಇನ್ಸ್ಪೈರಿಂಗ್ ಜರ್ನಿ. ಅದು ನೀವು ಎಷ್ಟೊಂದು ಕಡೆ ಹೇಳಿದ್ದೀರಾ, ಕಾರಲ್ಲಿ ಹೋಗುವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡುವಾಗ ಪುಸ್ತಕನ ಬರೆದ್ರಿ ಅಂತ, ಅದ್ರ ಬಗ್ಗೆ ಒಂದೇ ಒಂದು ನಿಮಿಷದಲ್ಲಿ ಹೇಳೋದಾದ್ರೆ ಸರ್.
0: ನಾನು ಆಕ್ಚುಲಿ ಕುಳಿತು ಬರೆದವನಲ್ಲ, ಮೊಬೈಲ್ನಲ್ಲಿ ಟೈಪ್ ಮಾಡೋದು ಸಿಕ್ಕಾಬಟ್ಟೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಾನು ಇಲ್ಲಿಂದ ಎಲ್ಲಾದ್ರೂ ಮೈಸೂರಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಹೋಗೋವಷ್ಟರಲ್ಲಿ ಒಂದು ಲೇಖನ ಬರೆದು ಮುಗಿಸ್ಬಿಡ್ತೀನಿ, ಟೈಪ್ ಮಾಡಿಬಿಡ್ತೇನೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ತೇನೆ, ಕಾಪಿ ಮಾಡ್ಕೊಳ್ತೀನಿ, ಪ್ರಿಂಟ್ ತಗೊಳ್ತೀನಿ, ಕರೆಕ್ಷನ್ ಮಾಡ್ಕೊಳ್ತೀನಿ, ಆ ಥರ. ಹಾಗಾಗಿ ಇವತ್ತು ಕೂಡ ಆಫೀಸಿಗೆ ಬರಬೇಕಾದ್ರೆ ನನಗೆ ಯಾವ್ದಾದ್ರು ಒಂದು ನಾನೇ ಬರೀಬೇಕು, ಒಂದು ಪತ್ರ ಬರೀಬೇಕು ಅಥವಾ ಒಂದು ರಿಪೋರ್ಟ್ ರೆಡಿ ಮಾಡಬೇಕು ಅಂದ್ರೆ ನಾನೇ ಟೈಪ್ ಮಾಡ್ಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಪ್ರಿಂಟ್ ಔಟ್ ತೆಗೆದ್ಬಿಡ್ತೇನೆ.
1: ಇವತ್ತಿನ ಯುವಜನತೆಗೆ ಸಮಯದ ನಿರ್ವಹಣೆ ಬಗ್ಗೆ ಏನ್ ಹೇಳ್ತೀರಾ ಸರ್, ಹೇಗೆ ನಿರ್ವಹಣೆ ಮಾಡಬೇಕು?
0: ಸಮಯ ಬೇಕಾದಷ್ಟು ಇದೆ, ನಾವು ಬಳಸ್ಕೊಳ್ತಿಲ್ಲ. ಇಲ್ಲ ಸಮಯ ಇಲ್ಲ ಇಲ್ಲ ಅಂತ ಕಾರಣಗಳು ಹೇಳ್ತಾ ಇದ್ದಾರೆ, ನಾವು ಪ್ಲಾನ್ ಮಾಡ್ಕೊಳ್ತಿಲ್ಲ, ಬೇಕಾದಷ್ಟು ಸಮಯ ಇದೆ, ಸಮಯದ ಕೊರತೆ ಅಂತೂ ಇಲ್ಲ ನನ್ನ ಪ್ರಕಾರ.
1: ಕರೆಕ್ಟ್. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡಿದ್ರಿ. ಇನ್ನು ಸಹ್ಯಾದ್ರಿ ಉತ್ಸವ ಅಂತ ನಾವು ಮಾತಾಡುವಾಗ 10 ವರ್ಷ ಆದ್ಮೇಲೆ ಸಹ್ಯಾದ್ರಿ ಉತ್ಸವನ ಮತ್ತೆ ಪುನರುಜ್ಜೀವನಗೊಳಿಸ್ತೀರಾ. ಆಧುನೀಕರಣದ ಈ ಸಮಾಜದಲ್ಲಿ ಯಾಕೆ ಆ ಸಂಸ್ಕೃತಿ, ಆ ಭಾಷೆ, ಭಾಷೆ ಬಗ್ಗೆ ಹೇಳಿದ್ರಿ ನೀವು, ಭಾಷೆ ಅಳಿವಿನ ಅಂಚಿನಲ್ಲಿದೆ ಇವತ್ತು ಕನ್ನಡ ಅಂತ ಅಂತ ಯಾಕೆ ಇವೆಲ್ಲ ಮುಖ್ಯ ಅಂತ ಅನ್ಸುತ್ತೆ ಸರ್?
0: ನೋಡಿ, ನಮ್ಮ ಭಾಷೆ ನಮ್ಮ ಬದುಕನ್ನ, ಆಲೋಚನೆಯನ್ನ, ನಮ್ಮ ಸಂಸ್ಕೃತಿಯನ್ನ ಉಂಟು ಸೃಷ್ಟಿ ಮಾಡುತ್ತೆ, ಬೆಳೆಸುತ್ತೆ, ಉಳಿಸುತ್ತೆ. ಹಾಗಾಗಿ ಭಾಷೆ ಬಹಳ ಮುಖ್ಯ. ತನ್ನದೇ ಆದ ಭಾಷೆಯ ಮೂಲಕವೇ ನಮ್ಮ ಸಂಸ್ಕೃತಿ, ನಮ್ಮ ಊಟೋಪಚಾರ, ಬೇರೆ ಬೇರೆದೆಲ್ಲ ಒಂದಕ್ಕೊಂದು ಅಂತರ್ ಸಂಬಂಧ ಇರುವಂತಹದ್ದು. ಹಾಗಾಗಿ ಅವೆಲ್ಲವೂ ಕೂಡ ಇದ್ದಾಗಲೇ ಮನುಷ್ಯನ ಪರಿಪೂರ್ಣತೆ ಆಗಲಿಕ್ಕೆ ಸಾಧ್ಯ. ಜಿಲ್ಲಾ ಉತ್ಸವನ, ಸಹ್ಯಾದ್ರಿ ಉತ್ಸವನ ಶುರು ಮಾಡಿದ್ದು ಕೂಡ ಅದು ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ, ಜನರಲ್ಲಿ ಪ್ರೇರಣೆ ನೀಡುವಂತಹ, ಸಂಸ್ಕೃತಿ ಬಗ್ಗೆ ಗೌರವವನ್ನು ಉಂಟು ಮಾಡುವ, ಬೆಳೆಸುವ, ಉಳಿಸುವ ಕೆಲಸ ಆಗಬೇಕು ಅಂದ್ರೆ ಒಂದಷ್ಟು ಚಟುವಟಿಕೆಗಳಾಗಲೇಬೇಕು. ಹಿಂದಿನ ಕಾಲದಂಗೆ ಕಲಾವಿದನೇ ವ್ಯಕ್ತಿ ಆಗಿರ್ತಿದ್ದ, ಈಗ ಹಂಗಿಲ್ಲ, ಕಲಾವಿದ ಬೇರೆ ಪ್ರೇಕ್ಷಕ ಬೇರೆ ಆಗ್ಬಿಟ್ಟಿದ್ದೇವೆ. ಹಾಗಾಗಿ ಅದು ಉಳಿಬೇಕು ಅಂದ್ರೆ ಇವೆಲ್ಲವೂ ಕೂಡ ನಾವು ಪ್ರಯತ್ನವನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ.
1: ಸರ್, ಸರ್ಕಾರಿ ಕಚೇರಿಗಳಲ್ಲಿ ಫೈಲ್ ಮೂವ್ ಆಗಲ್ಲ, ತುಂಬಾ ಡಿಲೇ ಆಗತ್ತೆ ಅನ್ನೋದು ಒಂದು, ಅದು ಎಲ್ಲ ಕಡೆ ಇದ್ದೇ ಇದೆ, ಗೊತ್ತಿರುವಂತ ವಿಷಯ. ಅದಕ್ಕೆ ಒಂದು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ಒಂದು ಸಲಹೆನ ಕೊಡೋದಾದ್ರೆ ಏನ್ ಕೊಡ್ತೀರಿ ಸರ್?
0: ನನಗೆ ಅದು ಅಧಿಕಾರಿಗಳ ದೌರ್ಬಲ್ಯ, ಅದು ಸಲಹೆ ಪ್ರಶ್ನೆನೇ ಇಲ್ಲ. ನಾನು ಇಲ್ಲಿ ತನಕ ನನ್ನ ಫೈಲ್ಗಳನ್ನು ಅವತ್ತಿನ ಫೈಲ್ ಅವತ್ತು ಡಿಸ್ಪೋಸ್ ಮಾಡ್ದೇನೆ ಯಾವುದನ್ನು ಪೆಂಡಿಂಗ್ ಇಡೋದಿಲ್ಲ ಇಲ್ಲಿ ತನಕನು. ನಾನು ಆಫೀಸಿಂದ ಬರಬೇಕಾದ್ರೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಆಫೀಸಿಗೆ ಬರೋಷ್ಟರಲ್ಲಿ ಅರ್ಧ ಫೈಲ್ ಮುಗಿದಿರುತ್ತೆ, ಮನೆಗೆ ಹೋಗ್ಬೇಕಾದ್ರೆ ಅರ್ಧ ಫೈಲ್ ಮುಗಿದಿರುತ್ತೆ. ಆಫೀಸಲ್ಲೇ ನೋಡಬೇಕು ಅಂತಿಲ್ಲ, ನಾನು ಆಫೀಸಲ್ಲಿ ಫೈಲ್ ನೋಡೋದು ಅತಿ ಕಡಿಮೆ, ವಿರಳ. ಎಲ್ಲವೂ ಕೂಡ ನಾನು ಜರ್ನಿನಲ್ಲಿ ನಾನು ಬರೆಯೋದು ಜರ್ನಿನ. ನಮಗೆ ಬೆಂಗಳೂರು ಟ್ರಾಫಿಕ್ ನನಗೆ ಇಲ್ಲಿ ತನಕ ಟ್ರಾಫಿಕ್ ಅಂತ ಅನ್ಸೇ ಇಲ್ಲ, ಬೇಜಾರೇ ಆಗಿಲ್ಲ. ಒಂದು ಸಿಗ್ನಲ್ ಒಂದು 5 ನಿಮಿಷ ಜಾಸ್ತಿ ಆದರೆ 2 ಫೈಲ್ ಜಾಸ್ತಿ ಮುಗಿದೋಗ್ಬಿಡುತ್ತೆ. ಹಾಗಾಗಿ ನಾನು ಸುಮಾರು 10-15 ವರ್ಷಗಳಿಂದ ಈ ಆಫೀಸ್ ಸ್ಟಾರ್ಟ್ ಮಾಡಿದ ಮೇಲೆ ಈ ಬೆಂಗಳೂರಿನ ಟ್ರಾಫಿಕ್ ಅನ್ನ ಬಹಳ ಎಂಜಾಯ್
1: ಮಾಡಿದ್ರಿ,
0: ನನಗೆ ಯಾವತ್ತೂ ಸಮಸ್ಯೆ ಅನಿಸಿಲ್ಲ.
1: ಧನ್ಯವಾದಗಳು ಸರ್. ಕೊನೆಯದಾಗಿ ಆಕಾಶವಾಣಿಗೆ ಬಂದಿದ್ದಕ್ಕೆ ಹೆಂಗ ಅನ್ನಿಸ್ತು?
0: ಆಕಾಶವಾಣಿ ನನಗೆ ಬಹಳ ಪ್ರೀತಿಯ ಕೇಂದ್ರ, ಯಾಕೆಂದ್ರೆ ನನಗೂ ಇಲ್ಲಿಗೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೋದಕ್ಕಿಂತ ಮುಂಚಿನಿಂದ ಮಂಗಳೂರಿನಲ್ಲಿ ನಾನು ಇದ್ದಾಗಲಿಂದನೂ ಕೂಡ ಆಕಾಶವಾಣಿಯೊಂದಿಗೆ ಸಂಬಂಧ ಸಂಪರ್ಕ ಇದು ಇಟ್ಕೊಂಡಿದ್ದೇನೆ. ಇದೊಂದು ರೀತಿಯ ತವರು ಮನೆಗೆ ಬಂದಂಗೆ ಅನ್ನಿಸ್ತಿರುತ್ತೆ, ಅವಾಗ ಇವಾಗ ಬಂದಾಗ ಖುಷಿ ಆಗುತ್ತೆ. ನಮ್ಮನ್ನು ಗುರುತಿಸಿ ತಾವು ಕರೆಯೋದು ಕೂಡ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ, ಗುರುತಿಸ್ತಿರಲ್ಲ ಅಂತ. ನಮಗೂ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆ ಆಗುತ್ತೆ, ಹಾಗಾಗಿ ನನಗೆ ಬಹಳ ಖುಷಿಯಾಗಿದೆ. ಧನ್ಯವಾದಗಳು
1: ಸರ್. ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶನ ಕಳಿಸಿದರೆ, ಉಪಯುಕ್ತವಾದ ಸಂದರ್ಶನ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮತ್ತೆ SM ಯಾದ್ರಮಿ ವಿಜಯಪುರ ಡಿಸ್ಟ್ರಿಕ್ಟ್ ನಿಂದ ಸಂದೇಶನ ಕಳಿಸಿ, ದಯವಿಟ್ಟು ಪಶುಸಂಗೋಪನಾ ಇಲಾಖೆಗೆ ಬನ್ನಿ ಸರ್ ಅಂತ ಆಹ್ವಾನ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಗೆ ಆಹ್ವಾನ ಈಗಾಗಲೇ ಸಾಕಷ್ಟು ಇಲಾಖೆಗಳಿಗೆ ಬಂದಾಗಿದೆ. ಮತ್ತೆ ಪಾರ್ವತಿ ಅವರು ಮರಿಯಮ್ಮನಹಳ್ಳಿಯಿಂದ ಸಂದೇಶನ ಕಳಿಸಿದರೆ, ನನ್ನ ಒಂದು ವಿನಂತಿ, ಫ್ರೀ ಕೋಚಿಂಗ್ ಎಕ್ಸಾಮ್ ಸೆಂಟರ್ ಕಲಬುರಗಿ, ಇದರ ಅವಕಾಶ

0: ತಗೊಳ್ಬಹುದಾ ಸರ್ ಅಂತ ಕೇಳಿದ್ದಾರೆ.
1: ಕಲಬುರಗಿನಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇಲ್ಲ, ಇದು ಎಸ್ ಐ ಟ್ರೈನಿಂಗ್ ಸೆಂಟರ್ ನಾವು ಮಾಡ್ತೀವಲ್ಲ ಅಲ್ಲಿ ಅವ್ರು ಸೇರ್ಬೋದು.
0: ಶ್ರೀನಾಥ್ ಕೆಪಿ ಅಗ್ರಹಾರದಿಂದ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿದ್ದಾರೆ. ಸೊ ಸಮಯ ಓಡ್ತಾ ಇದೆ, ಗಡಿಯಾರ ನಮ್ಮ ಮಾತು ಕೇಳ್ತಾ ಇಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರೆ. ಆಕಾಶವಾಣಿ ಬೆಂಗಳೂರು ಮತ್ತೆ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ಅಮೂಲ್ಯ, ನಿಮ್ಮ ಅಮೂಲ್ಯ ಸಮಯವನ್ನ ಕೊಟ್ಟು ಸಾಕಷ್ಟು ಮಾಹಿತಿನ ಅರ್ಥಪೂರ್ಣ ಸಂವಾದವನ್ನ ನಮ್ಮ ಜೊತೆಯಲ್ಲಿ ನಡೆಸಿದಿರಾ. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್.
1: ನಿಮಗೂ ಕೂಡ ಧನ್ಯವಾದಗಳು.
0: ಧನ್ಯವಾದಗಳು ಸರ್. ನಿಮ್ ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದು, ನಿಮಗೆ ಈಗಾಗಲೇ ಗೊತ್ತಿರುವಂತೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದು. ಪ್ರಸ್ತುತ ಕರ್ನಾಟಕ ರಾಜ್ಯ ವಸತಿ ಮಂಡಳಿಯ ಆಯುಕ್ತರಾಗಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಕೆ ಎ ದಯಾನಂದ್ ಅವರು ನಮ್ಮ ಜೊತೆಯಾಗಿದ್ದು ಇಷ್ಟೊತ್ತು ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರನ ಕೊಟ್ಟಿದ್ದಾರೆ. ನೀವು ಕೂಡ ಸಾಕಷ್ಟು ಮಾಹಿತಿನ ಪಡೆದಿದ್ದೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ ಸ್ನೇಹಿತರೆ, ಸಮಯ 5:10 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಟ್ಯೂನ್ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ನಾನ್ ಸ್ಟಾಪ್ ಸಂಜೆ ಟ್ಯೂನ್ ಮಾಡಿದ್ದೀರಾ. 5:15 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಎಲ್ಲರೂ ಆಫೀಸಿಂದ ಮನೆಗೆ ಹೋಗ್ತಾ ಇರೋಂತಹ ಸಮಯ, ಇಂಥ ಸಮಯದಲ್ಲಿ ಟ್ರಾಫಿಕ್ ಕಿರಿಕಿರಿನಲ್ಲಿ ಒಳ್ಳೊಳ್ಳೆ ಹಾಡಿಗೋಸ್ಕರ ನೀವು ಟ್ಯೂನ್ ಮಾಡಿದ್ದೀರಾ ಅಂತ ಗೊತ್ತು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಪ್ರವಾಸ ಅನ್ನೋವಂಥದ್ದು ಬಹಳ ಇಷ್ಟದ ಸಂಗತಿಯಾಗಿರುತ್ತೆ. ಪ್ರವಾಸಕ್ಕೆ ಹೋಗೋದು ಅಂತಂದರೆ ಅದರ ತಯಾರಿ ವಾರಗಟ್ಟಲೇ ಶುರು ಆಗಿರುತ್ತೆ ಅಲ್ವಾ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಬೇಕು ಅಂದ್ಕೊಂಡಿರುವಂಥ ವಿಷಯ ಸೋಲೋ ಟ್ರಾವೆಲ್. ಹೌದು, ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇರುವಂಥ, ಜನಪ್ರಿಯ ಆಗ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ಇದು ಸೋಲೋ ಟ್ರಾವೆಲ್ ಅಂಥೇಳಿ. ಮೊದಲೆಲ್ಲ ಪ್ರವಾಸ ಅಂತಂದರೆ ಮನೆ ಮಂದಿಯೆಲ್ಲ ಸುಮಾರು 10-20 ಜನ ಒಂದು ದೊಡ್ಡ ವೆಹಿಕಲ್ ಮಾಡಿಕೊಂಡು ಒಂದು ಡೆಸ್ಟಿನೇಷನ್ಗೆ ಹೋಗಿ ಬರುವಂಥ ಒಂದು ಪರಿಪಾಠ ಇತ್ತು. ಆದರೆ ಈಗ ಎಲ್ಲರನ್ನೂ ಬಿಟ್ಟು, ಎಲ್ಲವನ್ನೂ ಬಿಟ್ಟು ಒಬ್ಬಂಟಿಯಾಗಿ ಪ್ರವಾಸ ಮಾಡುವಂಥ ಒಂದು ಪರಿಪಾಠ ಹೆಚ್ಚಾಗಿ ಜನರು ರೂಢಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಸೋಲೋ ಟ್ರಾವೆಲ್ ಮಾಡಬೇಕು ಅನ್ನೋವಂಥ ಆಸಕ್ತಿ ಇದ್ದರೆ ಖಂಡಿತ ನನ್ನ ಜೊತೆಗೆ ಸಂದೇಶದ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು. 9:08:09:10:13 ಈ ಸಂಖ್ಯೆಗೆ ಸೋಲೋ ಟ್ರಾವೆಲ್ ಮಾಡಬೇಕು ಅನ್ನೋದಾಗಿದ್ರೆ ಎಲ್ಲಿ ಮಾಡಬೇಕು ಅಂತ ಇದ್ದೀರಾ, ಯಾವಾಗ ಮಾಡಬೇಕು ಅಂತಿದ್ದೀರಾ, ಅಥವಾ ಈಗಾಗಲೇ ನೀವು ಸೋಲೋ ಟ್ರಿಪ್ಗೆ ಹೋಗಿದ್ದೀರಾ, ಈ ಎಲ್ಲ ಮಾಹಿತಿಯನ್ನು ನನ್ನ ಜೊತೆಗೆ ಹಂಚಿಕೊಳ್ಳಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಐದು ಗಂಟೆ 25 ನಿಮಿಷ ಆಗ್ತಾ ಇದೆ. FM ರೇನ್ಬೋ ಕನ್ನಡ ಕಾಮನ್ ಬಿಲ್ಲು ಕೇಳ್ತಾ ಇದ್ದೀರಾ. ತಾಜಾ ಸಮಾಚಾರ, ನನ್ನ ಫೇವರೇಟ್ ಸಾಂಗ್ ಪ್ಲೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಇದ್ದಾರೆ ಸ್ಮಿತಾ ಅವರು ಚಿತ್ರದುರ್ಗದಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ. ನಾವೆಲ್ಲ ಇಷ್ಟು ವರ್ಷ ಒಟ್ಟು ಕುಟುಂಬದಲ್ಲಿ ಇದ್ದವರು ಎಲ್ಲಾದರೂ ಹೊರಗಡೆ ಹೋಗೋದು ಅಂತಂದ್ರೆ ಜೊತೆಯಾಗಿ ಹೋಗ್ತಾ ಇದ್ವಿ, ಏಕಾಂಗಿಯಾಗಿ ಇನ್ಮೇಲೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಮೇಡಮ್ ಅಂತ ಅಂತಿದ್ದಾರೆ ಹರೀಶ್ ಮಲ್ಲೇಶ್ವರಂಯಿಂದ. ಇನ್ನು ಸ್ನೇಹಿತರೆ, ಏಕಾಂಗಿ ಪ್ರಯಾಣ, ಸೋಲೋ ಟ್ರಾವೆಲ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಿಮ್ಮ ಮುಂದಿನ ಯೋಜನೆಗಳಲ್ಲಿ ಸೋಲೋ ಟ್ರಾವೆಲ್ ಮಾಡಬೇಕು ಅನ್ನೋಂಥ ಆಸೆ ಇದ್ರೆ ನನ್ನ ಜೊತೆಗೆ ಹಂಚ್ಕೊಳ್ಳಿ, ಎಲ್ಲಿ ಹೋಗಬೇಕು ಅಂತ ಇಷ್ಟಪಡ್ತೀರಾ ಅನ್ನುವಂಥದ್ದನ್ನ. ಹಾಗೆ ಈ ಸೋಲೋ ಟ್ರಾವೆಲ್ ಅನ್ನೋದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗಂದು ಮಾತ್ರಕ್ಕೆ ಅದು ತೀರಾ ಇತ್ತೀಚಿನ ಹೊಸ ಕಲ್ಪನೆ ಏನಲ್ಲ. ಇದನ್ನ 1919ನೇ ಶತಮಾನದಲ್ಲೇ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದೇ ದೊಡ್ಡ ಸವಾಲಾಗಿರುವಂತಹ ಒಂದು ಸಮಯದಲ್ಲಿ ಇಡಾ ಲಾರಾ ಫೈಫರ್ ಅನ್ನುವಂತಹ ಒಬ್ಬ ಮಹಿಳೆ ಇಡೀ ವಿಶ್ವದಲ್ಲೇ ಮೊದಲ ಮಹಿಳಾ ಸೋಲೋ ಟ್ರಾವೆಲರ್ ಆಗಿ ಪ್ರಪಂಚವನ್ನ ಸುತ್ತಿದ್ರು. ಒಬ್ಬಂಟಿಯಾಗಿ 5 ಖಂಡಗಳನ್ನ 2 ಬಾರಿ ಸುತ್ತಿದ್ದಾರಂತೆ. ಎಂಥ ಸಾಹಸಗಿತ್ತಿ ಅಲ್ವಾ ಇವರು. ಸೊ ಇವರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ಟ್ರಾವೆಲ್ ಟೈಮ್ ಕಾರ್ಯಕ್ರಮದಲ್ಲಿ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡು ನಿಮಗೋಸ್ಕರ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ನಂದಿ ಚಿತ್ರದ ಗೀತೆ.

ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 5:30 ಆಗಿದೆ. ನಾನ್ ಸ್ಟಾಪ್ ಸಂಜೆ ಇದು. ಎಸ್, ನಾ ಮಾತಾಡ್ತಾ ಇದ್ದೆ ಇಡಾ ಲಾರಾ ಫೈಫರ್ ಅವರ ಬಗ್ಗೆ. ಯಾರಿವರು ಅನ್ನೋದಾಗಿದ್ರೆ, ಇಡೀ ಪ್ರಪಂಚವನ್ನೇ ಒಬ್ಬಂಟಿಯಾಗಿ 19th ಶತಮಾನ

ದಲ್ಲಿ ಎರಡು ಬಾರಿ ಸುತ್ತಿದಂತಹ ಮಹಿಳಾ ಸೋಲೋ ಟ್ರಾವೆಲರ್. ಈಡಾ ಒಬ್ಬ ಶ್ರೀಮಂತ ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿದಂಥವರು. ಚಿಕ್ಕ ವಯಸ್ಸಿನಲ್ಲೇ ಪ್ರವಾಸ ಮತ್ತು ಸಾಹಸದ ಕೆಲಸದ ಬಗ್ಗೆ ಸಿಕ್ಕಾಪಟ್ಟೆ ಅವರಿಗೆ ಕ್ರೇಜ್ ಇತ್ತಂತೆ, ಏನಾದರೂ ಒಂದು ಸಾಹಸಿ ಕೆಲಸಕ್ಕೆ ಕೈ ಹಾಕಬೇಕು ಅಂತ. ಆದರೆ 14ನೇ ವರ್ಷದಲ್ಲೇ ಅವರು ತಮ್ಮ ತಂದೆಯನ್ನು ಕಳ್ಕೊಂಡ್ರು. ಅದಾದ ನಂತರ 24ನೇ ವಯಸ್ಸಿನಲ್ಲಿ ಅವರಿಗೆ ಮದುವೆ ಆಯಿತು. ಮನೆಯ ಜವಾಬ್ದಾರಿ ಕೂಡ ಹೆಚ್ಚಾಗಿತ್ತು. ಸೊ ಇಂಥ ಒಂದು ಸಂದರ್ಭದಲ್ಲಿ ತನ್ನ ಒಂದು ಸೋಲೋ ಟ್ರಾವೆಲಿಂಗ್ ಕನಸನ್ನು ಆಕೆ ಪಕ್ಕಕ್ಕಿಟ್ಟು ಮಕ್ಕಳ ಮನೆಯ ಪೋಷಣೆ ಕಡೆ ಅವರು ಹೆಚ್ಚಾಗಿ ಗಮನ ಕೊಟ್ಟರು. ಅದಾದ ನಂತರ ತಮ್ಮ ಕನಸನ್ನು ಜೀವಂತವಾಗಿಟ್ಟು ತಮ್ಮ 48ನೇ ವಯಸ್ಸಿನಲ್ಲಿ ತಮ್ಮ ಪ್ರವಾಸದ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಒಬ್ಬಂಟಿಯಾಗಿ, ಇನ್ನು ಮಕ್ಕಳೆಲ್ಲ ದೊಡ್ಡವರಾದರೂ ನಾನು ನನ್ನ ಕನಸನ್ನು ಈಡೇರಿಸ್ಕೊಳ್ಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರಕ್ಕೆ ಬಂದು ದೇಶವನ್ನು ಸುತ್ತೋದಕ್ಕೆ ಹೊರಡ್ತಾರೆ. ಸೊ ಇವರ ಪ್ರವಾಸ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ, ಮೊದಲ ಪ್ರವಾಸ 1842ರಿಂದ 1848ರ ಈ ಅವಧಿಯಲ್ಲಿ ಅವರು ತಮ್ಮ ಮೊದಲ ಪ್ರವಾಸವನ್ನು ಕೈಗೊಳ್ತಾರೆ. ಅದಾದ ನಂತರ ಎಲ್ಲೆಲ್ಲೆಲ್ಲ ಸುತ್ತಾರೆ, ಏನೇನೆಲ್ಲ ಮಾಡ್ತಾರೆ, ಖಂಡಿತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೂ ಕೂಡ ಹೀಗೆ ಒಬ್ಬಂಟಿಯಾಗಿ ಪ್ರವಾಸಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇದ್ದರೆ ನನ್ನ ಜೊತೆಗೆ ನಿಮ್ಮ ಆಸೆಯನ್ನು ಹಂಚ್ಕೋಬಹುದು 9480091013 ಈ ಸಂಖ್ಯೆಗೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, July 29 BLO ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: कैच द रेन, बारिश के पानी की एक एक बूंद को हमें बचाना है. तो मेरा खास आग्रह है, वर्षा का बूंद बूंद पानी हम मिलकर के बचाएं.
6: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
7: ಆಕಾಶವಾಣಿ FM ರೇನ್ಬೋ.
8: 5:38 ಆಗ್ತಾ ಇದೆ, ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಎಸ್, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂಟಿ ಪ್ರವಾಸದ ಬಗ್ಗೆ ಮಾತಾಡ್ತಾ ಇದ್ದೆ. ಒಂಟಿ ಪ್ರವಾಸ ಅನ್ನೋಂಥದ್ದು ಸಖತ್ ಥ್ರಿಲ್ ಕೊಡುವಂತ ವಿಚಾರ ಕಣ್ರಿ. ಒಬ್ಬೊಂಟಿಯಾಗಿ ಎಲ್ಲೋ ಒಂದ್ ಕಡೆ ಪ್ರವಾಸ ಹೋಗುವಂಥದ್ದು ಸುಲಭದ ಮಾತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು, ಸಾಕಷ್ಟು ತಯಾರಿ ಬೇಕು. ಇದಿಲ್ಲದೆ ಹೋದ್ರೆ ಸುಮ್ಮನೆ ಹೀಗೆ ಮನಸ್ಸಿಗೆ ಬಂತು ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಆದರೂ ಕೂಡ ಅಂಥ ಒಂದು ಧೈರ್ಯವನ್ನ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಒಬ್ಬ ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಮಾಡಿರುವಂಥದ್ದು ಇಡಾ ಅನ್ನುವಂಥ ಒಬ್ಬ ಮಹಿಳೆ, ಇಡಾ ಲಾರಾ ಫೈಫರ್ ಅನ್ನುವಂಥವ್ರು, 19th century ಅಂತ ಈಗಾಗಲೇ ಹೇಳಿದ್ದೆ. ಈ ಒಂದು ಪ್ರವಾಸ ಅನ್ನುವಂಥದ್ದು, ಅದರಲ್ಲೂ ಕೂಡ ಸೋಲೋ ಪ್ರವಾಸ ಅನ್ನುವಂಥದ್ದು, ಸೋಲೋ ಟ್ರಾವೆಲ್ ಅನ್ನುವಂಥದ್ದು ಏನೇನೆಲ್ಲ ಹೊಸತನವನ್ನು ನಮಗೆ ಕಟ್ಕೊಡುತ್ತೆ ಅಂತಂದರೆ, ಮೊದಲನೇದಾಗಿ ಮೈಂಡ್ ಅನ್ನುವಂಥದ್ದು ರಿಫ್ರೆಶ್ ಆಗುತ್ತೆ, ಹಾಗೆ ಧೈರ್ಯ ಹೆಚ್ಚು ಮಾಡುತ್ತೆ, ಅದರ ಜೊತೆಗೆ ಹೊಸ ಹೊಸ ಅನ್ವೇಷಣೆಗಳಿಗೆ ಕಾರಣ ಆಗುತ್ತೆ. ನಾವು ಹೊಸ ಸಂಸ್ಕೃತಿಯನ್ನು ನೋಡ್ತೀವಿ, ಹೊಸ ಜಾಗಗಳಿಗೆ ಹೋದಾಗ ನಮ್ಮ ಒಂದು ಜಡತ್ವವನ್ನು ನೀಗಿ ಏನೋ ಒಂದು ಹೊಸ ವಿಚಾರದ ಬಗ್ಗೆ ನಮಗೆ ಬೆಳಕು ಚೆಲ್ಲೋದಕ್ಕೆ, ನಮಗೆ ಆ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಬಹಳನೇ ವಿಷಯಗಳಲ್ಲಿ ತಿಳಿಯುತ್ತೆ. ಮತ್ತು ಬಹಳ ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ, ಪ್ರವಾಸದಲ್ಲಿ ನಾವೊಂದು ಫ್ಲೆಕ್ಸಿಬಿಲಿಟಿಯನ್ನು ಕಂಡುಕೊಳ್ತೀವಿ. ಮನೆಯೊಂದು ಅನ್ನೋಂಥದ್ದು, ಈ ನಾಲ್ಕು ಗೋಡೆ ಅನ್ನೋಂಥದ್ದು ಯಾವತ್ತಿಗೂ ಕೂಡ ಒಂದು ರೀತಿಯ ಏನು ಮನಸ್ಸಿಗೆ ಬಹಳ ಹಿತಕರವಾದಂತಹ ಜಾಗ ಅಂತ ಹೇಳ್ಬೋದು. ನಮಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ನಾವು ಮನೆಯಲ್ಲಿ ಜೋಡಿಸ್ಕೊಂಡಿರ್ತೀವಿ, ನಮಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಎಲ್ಲ ಅನುಕೂಲಗಳನ್ನು, ಸವಲತ್ತುಗಳನ್ನು ಬಿಟ್ಟು ಹೊರಗಡೆ ಹೋಗಿ ಹೊರಗಡೆ ಏನು ಸಿಗುತ್ತೋ, ಎಷ್ಟು ಸಿಗುತ್ತೋ ಅದರಲ್ಲೇ ದಿನ ದೂಡುವಂಥದ್ದು ಇದೆಯಲ್ಲ, ಇದು ದೊಡ್ಡ ಚಾಲೆಂಜ್. ಮನುಷ್ಯ ಪ್ರವಾಸ ಮಾಡಿದಾಗಷ್ಟೇ ಹೆಚ್ಚಾಗಿ ಬೆಳೆಯುವಂಥದ್ದು. ಅಂದರೆ ದೇಶ ಸುತ್ತು ಮತ್ತು ಕೋಶ ಓದು ಅನ್ನೋಂಥ ಮಾತಿದೆಯಲ್ವಾ, ಈ ಮಾತು ಇದೇ ಹಿನ್ನೆಲೆಯಲ್ಲಿ ಹೇಳಿರುವಂಥದ್ದು. 5:40 ಆಗ್ತಾ ಇದೆ, ಸೋಲು ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಿನ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವಂಥ ಐ ವಾಂಟ್ ಟು ಸೇ ಅನ್ನೋಂಥ ಗೀತೆ ಇದು. ಈ ಹಾಡು ನಾಗರ ಹಾವು, 2002 ತೆರೆ ಕಂಡಂತಹ ನಾಗರ ಹಾವು ಸಿನಿಮಾದು. ರಾಜೇಶ್ ಅವರ ಜೊತೆಗೆ ಅನುರಾಧ ಶ್ರೀರಾಮ್ ಅವರು ಹಾಡಿದ್ದಾರೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 5:47 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, ನಾನು ಸುಧೀಂದ್ರ ಅಂತ ಹೇಳ್ತಾ ಇದ್ದಾರೆ ಮಲ್ಲೇಶ್ವರಂಿಂದ. ನನಗೆ ಸೋಲೋ ಟ್ರಾವೆಲಿಂಗ್ ಅಂದರೆ ಒಂಟಿ ಪ್ರಯಾಣ ತುಂಬಾ ಇಷ್ಟ. ಯಾಕೆ ಅಂತಂದರೆ ತುಂಬ ಲಾಭಗಳು ಒಂಟಿ ಪ್ರವಾಸದಿಂದ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತ, ಎಚ್ಚರಿಕೆ ಜಾಗೃತಿ ಇರುತ್ತೆ ಯಾವಾಗಲೂ, ಯಾಕೆಂದರೆ ನಮ್ಮ ಜವಾಬ್ದಾರಿ ನಮ್ಮ ಮೇಲಷ್ಟೇ ಇರೋದ್ರಿಂದ ಅಂಥೇಳಿ. ಅದರ ಜೊತೆಗೆ ಮನಸ್ಸು ಬಿಚ್ಚಿ ನಮ್ಮ ಅಭಿಪ್ರಾಯ ಹಾಗೆ ಅನುಭವವನ್ನು ನಾವು ಅದನ್ನು ದಾಖಲಿಸಬಹುದು, ಬರೀಬಹುದು, ಹೇಗೆ ಅನ್ನಿಸ್ತು ಅನ್ನೋಂಥ ವಿಚಾರವನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಆರಾಮಾಗಿ ಸಮಯವನ್ನು ಕೂಡ ಕಳಿಬಹುದು, ಯಾವ ಜಂಜಾಟ ಗೊಡವೆ ಕೂಡ ಇರೋದಿಲ್ಲ ಅಂತ ಇದ್ದಾರೆ. ಎಲ್ಲ ತಾಪತ್ರಯದಿಂದ ದೂರ ಇರಬಹುದು ಅಂತ ಹೇಳಿ. ಅದರ ಜೊತೆಗೆ ಈ ಸೋಲೋ ಟ್ರಾವೆಲಿಂದ ಹೊಸ ಫ್ರೆಂಡ್ಸ್ಗಳು ಕೂಡ ಸಿಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ನೆಮ್ಮದಿಯಿಂದ ನಿದ್ದೆ ಸಹ ಮಾಡಬಹುದು. ಸೊ ಸೋಲೋ ಟ್ರಾವೆಲ್ ಅನ್ನೋಂಥದ್ದು ಬಹಳ ಇಷ್ಟ, ಇದನ್ನು ನಾನು ಅನ್ವೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆನಂದ್ ಕುಲಕರ್ಣಿ ಅವರು ಸುಲೇಪೇಟದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಒಂಟಿ ಪ್ರಯಾಣ ನಾನು ಈವರೆಗೆ ಟ್ರೈ ಮಾಡಿಲ್ಲ, ಏನಿದ್ರು ಕೂಡ ಕುಟುಂಬದವರೊಟ್ಟಿಗೆ ನಾನು ಪ್ರಯಾಣ ಮಾಡಿರುವಂಥದ್ದು. ಹೆಚ್ಚಂದ್ರೆ 4-5 ದಿನಗಳ ಕಾಲ ನಾವೆಲ್ಲರೂ ಕೂಡ ಕುಟುಂಬದೊಂದಿಗೆ ಪ್ರಯಾಣ ಮಾಡಿದ್ದೀವಿ. ಆದರೆ ಒಂಟಿ ಪ್ರಯಾಣ ಅನ್ನೋಂಥದ್ದು ಸಖತ್ ಕ್ಯೂರಿಯಸ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಂದೇಶಕ್ಕೆ. ಇನ್ನು ಇಡಾ ಅವರ ಬಗ್ಗೆ ಮಾತಾಡ್ತಾ ಇದ್ದೆ, ಪ್ರಪಂಚದ ಮೊದಲ ಮಹಿಳಾ ಸೋಲೋ ಟ್ರಾವೆಲರ್ ಅಂತ ಹೇಳಿ. ಇವರು ಕೇವಲ ತಮ್ಮ ಖುಷಿಗೆ ಮಾತ್ರ ಪ್ರಯಾಣ ಮಾಡಿದ್ದಲ್ಲ, ಅಂದರೆ ಅಯ್ಯೋ ಮನೇಲಿ ಯಾರಪ್ಪ ಇರ್ತಾರೆ ಹೊರಗಡೆ ಹೋಗೋಣ, ಅಥವಾ ನಮ್ಮ ಜವಾಬ್ದಾರಿನೆಲ್ಲ ಕಳೆದಾಯಿತು, ಇನ್ನು ನನಗೋಸ್ಕರ ನಾನು ಬದುಕಬೇಕು ಅನ್ನೋಂಥ ಕೇವಲ ಇಷ್ಟೇ ವಿಚಾರ ಆಗಿರಲಿಲ್ಲ. ಇವರೊಬ್ಬರು ಸಂಶೋಧಕರು ಕೂಡ ಆಗಿದ್ದರು, ವಿಜ್ಞಾನಿ ಕೂಡ ಆಗಿದ್ದರು. ಇವರು ಈಗಾಗಲೇ ಹೇಳಿದ ಹಾಗೆ ಪ್ಯಾಲೆಸ್ಟೀನ್, ಈಜಿಪ್ಟ್, ಐಸ್ಲ್ಯಾಂಡ್ ಇಲ್ಲೆಲ್ಲ ಪ್ರಯಾಣ ಬೆಳೆಸಿದ ನಂತರ ಬ್ರೆಜಿಲ್, ಚಿಲಿ, ತಹಿತಿ, ಚೀನಾ, ಭಾರತಕ್ಕೂ ಕೂಡ ಬಂದಿದ್ರಂತೆ. ಪರ್ಷಿಯಾ, ಏಷ್ಯಾ ಮೈನರ್, ಗ್ರೀಸ್ ಇಲ್ಲೆಲ್ಲೂ ಕೂಡ ಸುತ್ತಾಡಿ ತಮ್ಮ ಮೊದಲ ಪುಸ್ತಕವನ್ನು ಬರೀತಾರೆ. ಅ ವುಮನ್ಸ್ ಜರ್ನಿ ರೌಂಡ್ ದ ವರ್ಲ್ಡ್ ಅನ್ನುವಂಥ ಒಂದು ಪುಸ್ತಕವನ್ನು ಮೊಟ್ಟ ಮೊದಲ ಬಾರಿಗೆ ತಮ್ಮ ಪ್ರವಾಸ ಕಥನವನ್ನು ಬರೀತಾರೆ. ಈ ಒಂದು ಪ್ರವಾಸ ಕಥನ ಎಷ್ಟು ಜನಪ್ರಿಯ ಆಯಿತು ಅಂತಂದರೆ ಒಟ್ಟು 7 ಭಾಷೆಗಳಿಗೆ ಆಗಿನ ಕಾಲದಲ್ಲಿ ಅನುವಾದ ಆಯ್ತಂತೆ. ಮತ್ತು ಇದರಿಂದ ಬಂದಂಥ ಹಣದಿಂದಲೇ ಅವರು ಮತ್ತೊಂದು ಬಾರಿ ಪ್ರವಾಸವನ್ನು ಕೂಡ ಕೈಗೊಳ್ತಾರೆ.

ಸೋಲೋ ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. 5:54 ನಮ್ಮ ಸ್ಟುಡಿಯೋ ಸಮಯ. ಈಡಾ ಲಾರಾ ಫೈಫರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. 48 ವಯಸ್ಸಿನಲ್ಲಿ ಒಂಟಿ ಪ್ರಯಾಣವನ್ನು ಶುರು ಮಾಡಿ ಜಗತ್ತನ್ನು 2 ಬಾರಿ ಸುತ್ತಿ 10 ಪ್ರವಾಸಿ ಕಥನವನ್ನು ಬರೆದು ಆಹಾ ಕಾಡು ಮೇಡು ಇರಬಹುದು, ನಾಡಿರ್ಬೋದು, ಮರುಭೂಮಿ ಇರಬಹುದು, ಎಲ್ಲ ಕಡೆ ಸುತ್ತಾಡಿದ್ದಾರೆ ಇವರು. ಹಾಗೆ ಯುರೋಪಿಯನ್ನರಿಗೆ ಏಷ್ಯಾ ಮತ್ತು ಈ ಒಂದು ಆಫ್ರಿಕಾ ಜನರ ಜೀವನ, ಅಲ್ಲಿನ ಸಂಸ್ಕೃತಿ ಏನು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿರುವಂಥ ಹೆಗ್ಗಳಿಕೆ ಕೂಡ ಇವರದು. ಅಷ್ಟೇ ಅಲ್ಲ, ಇವರು ಪ್ರವಾಸ ಮಾಡಬೇಕಾದ್ರೆ ಬಂಡೆಗಳಿರ್ಬೋದು, ಸಸ್ಯಗಳಿರ್ಬೋದು, ಪ್ರಾಣಿಗಳ ಕೆಲವೊಂದು ಅವಶೇಷಗಳಿರ್ಬೋದು, ಇದರಿಂದ ವೈಜ್ಞಾನಿಕವಾಗಿ ಏನೇನೆಲ್ಲ ಉಪಯೋಗ ಆಗುತ್ತೆ ಇದನ್ನು ಸಂಗ್ರಹಿಸಿ ವಿಯೆನ್ನಾ ಮತ್ತು ಬರ್ಲಿನ್ ವಸ್ತು ಸಂಗ್ರಹಾಲಯಕ್ಕೆ ಕಳಿಸ್ತಾ ಇದ್ರಂತೆ. ಬರ್ಲಿನ್ ವಿಜ್ಞಾನ ಅಕಾಡೆಮಿ ಇವರನ್ನು ಸದಸ್ಯರನ್ನಾಗಿ ಕೂಡ ಮಾಡಿಕೊಂಡಿದ್ರಂತೆ. ನೋಡಿ, 50 ವಯಸ್ಸಿನಲ್ಲಿ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ. ನಾವು ಅಂದ್ಕೊಳ್ತೀವಿ, ಅಯ್ಯೋ ಇಷ್ಟು ವರ್ಷ ಆಯಿತು, ಇನ್ನೇನು ಮಾಡೋದಕ್ಕೆ ಸಾಧ್ಯ ಅಂತೇಳಿ. ಹಾಗಲ್ಲ, ವಯಸ್ಸು ಅನ್ನೋದು ಖಂಡಿತ ಗಣನೆಗೆ ತಗೊಳ್ಬೇಕು ಅಂತಂದ್ರೂ ಕೂಡ ಅದರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಮನಸ್ಸು ಬಹಳ ದೊಡ್ಡದು. ವಯಸ್ಸಿಗಿಂತ ಮನಸ್ಸು ಬಹಳ ದೊಡ್ಡದು, ಮನಸ್ಸಿದ್ರೆ ಮಾರ್ಗ ಅನ್ನೋಂಥದ್ದನ್ನು ಈಡಾ ಫೈಫರ್ ಅವರು ಸಾಧಿಸಿ ತೋರಿಸಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇವರು ಮಾದರಿಯಾಗಿದ್ದಾರೆ ಅಂತ ಹೇಳಬಹುದು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. 6:05 ಸರಿಯಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳು ಮೂಡಿ ಬರುತ್ತೆ. ಸೊ ಮತ್ತೊಂದು ಇಂಥದೇ ಟ್ರಾವೆಲ್ ಟೈಮ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂತಹ ಸಾಹಸಿಗರ ಬಗ್ಗೆ ಮಾತಾಡೋಣ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನಂತೂ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ರಾತ್ರಿ 11:10 ಕೂಡ ಇಂಥದೇ ಅದ್ಭುತವಾದಂತಹ ಗೀತೆಗಳ ಜೊತೆ ನಿಮ್ಮ ಜೊತೆ ಆಗ್ತೀನಿ. ನಿಮ್ಗಳತಿ ಸುಜಾತ, ಸದಾ ಕೇಳ್ತಾ ಇರಿ ನಮ್ಮ FM ರೈನ್ಬೋ ಕನ್ನಡಕ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
3: ಸುವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
5: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ.

0: ದೆಹಲಿಯಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿರಿ. ಸ್ಟುಡಿಯೋ ಸಮಯ ಸರಿಯಾಗಿ 6:10 ಆಗಿದೆ. ಈಗ ಕೇಳೋಣ ಕನ್ನಡ ರತ್ನಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
3: ಸಾಹಿತ್ಯ ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಡಾರ ಸತ್ತು ಹೋದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪ ಸಾಹಿತ್ಯ ಹೇಳ್ತಾರೆ, ಹಾಡನ್ನ ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನ ಯಾವಾಗಲೂ ಬಂದು ಹಾಡ್ಕೊಂತ ಹೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡ್ರಿ. ಕರಿಯತ್ತುರುಗ್ರತ ಹಿರಿ ಕಾಲಬಲಗಳ ಮೆರವು ಸರ್ದಾರ ಅರಿತ ನಾಯಕರ ನಿರ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರನ್ನ ರಾಘವ ಹೊನ್ನ ಪಂಪರ ನಿಲ್ಲ ಕ್ವಿ ಸಣ್ಣ ಚರಷಾಕ್ಷರಿ ರನ್ನ ಪೊರದೆಯಮ್ಮ ನಮ್ಮ ನೀ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾರಣ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತು, ಇಲ್ಲಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವ ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡಾಳ ಕುಂತು ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡಾಳ ಕುಂತು ಹೋಗುದು, ಅದ್ರ ಫಲ ಇದೆ ಇವತ್ತಿನ ದಿವಸ. ಅದು ಎಷ್ಟು ಚಂದ ಕನ್ನಡ ಇರ್ತಕ್ಕಂಥ ಸ್ವಾದ ಇವತ್ತಿನ ದಿವಸ. ಚೆನ್ನಿ ಮೊಸರು ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕರೆಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ್ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪರ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಮನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಡಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ. ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ. 3 ಕೋಟಿ ಜನ ಹರಿವ ಹಳ್ಳನಲ್ಲಿ 3 ಕೋಟಿ ಜನ 3 ಕೋಟಿ ಹರಿವ ಹಳ್ಳನಲ್ಲಿ ಎರಿಯಮ್ಮ ನಿನ ಸಿರಿ ಎಂಜನದಮ್ಮ ದರಿ ಮೇಲೆ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುಡು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ್ ಕೋಟ್ ತಳಕ್ ಬರ್ಬೋದು, ಆ ಸುಖ ದೇಶ ಫಲಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗ್ರಿ ಅಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಏಕೆ ಪ್ರಾಂತ ನಡೆದ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದ್ರೆ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡೋದು ದೇಶ ಕರ್ನಾಟಕ ದೇಶ ಬದುಕುವಂತ ದೇಶ ಕರ್ನಾಟಕ ದೇಶ ಇವತ್ತಿನ ತಗೋಬೇಕು ನೀವು.
0: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋ ಸಮಯ ಸರಿಯಾಗಿ 6:20 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಸರಿಯಾಗಿ 6:30 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಸ್ಸುಗಳ ಮಾತು ಮಧುರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಎಲ್ಲರಿಗೂ ನಮಸ್ಕಾರ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ ಹೇಳಿ, ನಾವು ದಿನನಿತ್ಯದ ಮಾತುಗಳಲ್ಲಿ ಬಹಳ ಸಾಮಾನ್ಯವಾಗಿ ಕೇಳಿಬರುವ ಒಂದು ಪದ ಇದೆ. ಏನ್ ಪದ? ನಂತರ ಅಂತ. ನಂತರ ಫೋನ್ ಮಾಡ್ತೀನಿ, ನಂತರ ಭೇಟಿಯಾಗ್ತೀನಿ, ನಂತರ ಎಕ್ಸಸೈಸ್ ಮಾಡ್ತೀನಿ, ನಂತರ ಮೆಡಿಟೇಷನ್ ಮಾಡ್ತೀನಿ, ನಂತರ ವಿಶ್ರಾಂತಿ ಮಾಡ್ತೀನಿ, ನಂತರ ಬದುಕ್ತೀನಿ ಅಂತ. ಈ ನಂತರ ಅನ್ನೋ ಪದ ನಮಗೆ ಭರವಸೆ ಏನೋ ಅಂತೂ ಕೊಡುತ್ತೆ, ಆದರೆ ಕೆಲವೊಮ್ಮೆ ಅದೇ ಪದ ಬದುಕಿನ ಅತ್ಯಂತ ದೊಡ್ಡ ಮೋಸವೂ ಆಗಿಬಿಡುತ್ತೆ. ಏಕೆಂದರೆ ಜೀವನದಲ್ಲಿ ಎಲ್ಲರಿಗೂ ನಂತರ ಅನ್ನುವ ಅವಕಾಶ ಸಿಗುತ್ತದೆ ಎನ್ನುವುದಕ್ಕೆ ಯಾವ ಭರವಸೆಯೂ ಇಲ್ಲ. ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಮುಂದೂಡ್ತಾ ಹೋಗುವ ಬದುಕಿನ ಬಗ್ಗೆ, ಇಂದಿನ ಕ್ಷಣದ ಬೆಲೆಯ ಬಗ್ಗೆ ಒಂದಿಷ್ಟು ಮನದ ಮಾತು.

ನಾವು ಎಷ್ಟೋ ವಿಷಯಗಳನ್ನ ಮುಂದೂಡ್ತೀವಿ. ಅಮ್ಮನ ಜೊತೆ 10 ನಿಮಿಷ ಮಾತನಾಡೋದು, ಒಂದು ಹಳೆಯ ಸ್ನೇಹಿತನಿಗೆ ಒಂದು ಕರೆ ಮಾಡಿ ಹೇಗಿದ್ಯಾ ಅಂತ ಕೇಳೋದು, ಅಪ್ಪನ ಜೊತೆ ಒಂದು ರೌಂಡ್ ವಾಕಿಂಗ್ ಹೋಗೋದು, ಮಕ್ಕಳ ಜೊತೆ ಆಟವಾಡೋದನ್ನು, ಈ ಕೆಲಸ ಮಾಡಿದ್ಮೇಲೆ ಮಾಡ್ತೀನಿ, ಆ ಕೆಲಸ ಮುಗಿದ್ಮೇಲೆ ಮಾಡ್ತೀನಿ, ಸ್ವಲ್ಪ ಬಿಡುವಾದ್ಮೇಲೆ ಖಂಡಿತ ಮಾಡ್ತೀನಿ, ಹೀಗೆ ಹೇಳ್ತಾ ದಿನಗಳು ತಿಂಗಳುಗಳು ವರ್ಷಗಳೇ ಕಳೆದು ಹೋಗುತ್ತೆ.

0: ಆದ್ರೆ ಸಮಯ ನಮ್ಮ ಕ್ಯಾಲೆಂಡರ್ನ ನೋಡಿ ಏನು ನಡೆಯುವುದಿಲ್ವಲ್ಲ.
1: ಕೆಲವೊಮ್ಮೆ ಒಂದೇ ಒಂದು ಫೋನ್ ಕರೆ ಜೀವನ ಪೂರ್ತಿ ಮಾಡಲಾಗದ ಕರೆ ಆಗ್ಬಿಡುತ್ತಲ್ವಾ, ಒಂದು ಭೇಟಿ ಎಂದಿಗೂ ಆಗದ ಭೇಟಿಯಾಗ್ಬಿಡುತ್ತದೆ. ಜೀವನ ನಮಗೆ ಪ್ರತಿದಿನ 24 ಗಂಟೆ ಕೊಡುತ್ತದೆ, ಆದ್ರೆ ನಾಳೆಯನ್ನು ಕೊಡುತ್ತದೆ ಎನ್ನುವ ಭರವಸೆ ಖಂಡಿತವಾಗ್ಲೂ ಕೊಡುವುದಿಲ್ಲ.

ನಾವು ಸಂತೋಷವನ್ನು ಮುಂದೂಡ್ತಾನೆ ಇರ್ತೀವಿ. ಮನೆ ಕಟ್ಟಿದ್ಮೇಲೆ ಖುಷಿಯಾಗಿ ಬದುಕೋಣ, ಮಕ್ಕಳು ದೊಡ್ಡವರಾದ್ಮೇಲೆ ಸುತ್ತಾಡಕ್ಕೆ ಹೋಗೋಣ, ಹೀಗೆ ಬಹಳಷ್ಟು ಮುಂದೂಡ್ತಾನೆ ಇರ್ತೀವಿ. ಆದರೆ ಬದುಕು ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯೋದೇ ಇಲ್ವಲ್ಲ. ಕೆಲವೊಮ್ಮೆ ಮನೆಯ ಮುಂದೆ ಅರಳಿರುವ ಒಂದು ಹೂವು, ಮಳೆಯ ನಂತರದ ಮಣ್ಣಿನ ಪರಿಮಳ, ಅಮ್ಮ ಮಾಡಿದ ಅಡುಗೆ, ಸ್ನೇಹಿತನ ನಗು, ಇವೆಲ್ಲವೂ ಬದುಕು ಹೇಳುವ ಸಣ್ಣ ಸಣ್ಣ ಸಂಭ್ರಮಗಳು. ಅವನ್ನು ಅನುಭವಿಸಲು ನಂತರ ಬೇಕಾಗಿಲ್ಲ, ಬೇಕಾಗಿರುವುದು ಇಂದಿನ ಕ್ಷಣವನ್ನು ಮನಸಾರೆ ಬದುಕುವ ಮನಸ್ಸು. ಒಬ್ಬ ಕವಿ ಹೇಳಿದ ಮಾತಿದೆ, ನಾಳೆ ಅನ್ನೋದು ಒಂದು ಆಶೆ, ಆದರೆ ಇವತ್ತು ಅನ್ನೋದು ಒಂದು ಉಡುಗೊರೆ. ಆದ್ದರಿಂದ ಹೇಳಬೇಕಾದ ಪ್ರೀತಿಯನ್ನ ಇವತ್ತೇ ಹೇಳಿ, ಕೇಳಬೇಕಾದ ಕ್ಷಮೆಯನ್ನು ಇವತ್ತೇ ಕೇಳಿ, ಮಾಡಬೇಕಾದ ಒಂದು ಕರೆ ಇವತ್ತೇ ಮಾಡಿ, ನಗಬೇಕಾದ್ರೆ ಇವತ್ತೇ ನಗಿ. ಏಕೆಂದ್ರೆ ಜೀವನದಲ್ಲಿ ಕೆಲವು ಅವಕಾಶಗಳು ಮತ್ತೆ ಬರುವುದಿಲ್ಲ. ನಂತರ ಎನ್ನುವ ಪದಕ್ಕಿಂತ ಈಗ ಎನ್ನುವ ಕ್ಷಣವೇ ಬದುಕಿನ ಅತ್ಯಂತ ಅಮೂಲ್ಯವಾದ ಸಮಯ. ಇಂದಿನ ಈ ಸಣ್ಣ ಮನದ ಮಾತು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಬದಲಾವಣೆಗೆ ಕಾರಣವಾದರೆ ಇದೇ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದ ಸಾರ್ಥಕತೆ. ಇಷ್ಟೋತಂಕ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಶಾಂತಲಾಜೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು. ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ

ಮಳೆಯಾಗದೆ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ.
ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30 to 10:00 ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10:00 ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ

ಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ ಮೂವರು ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ ಮೂವರು ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಮೂವರು ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8 ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನಮ್ಮ ನಿಮ್ಮೆಲ್ಲರ ಹಿಗ್ಗೋ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 6:51 ಸನ್ಸೆಟ್ ಸುರಭಿಗೆ ಆತ್ಮೀಯ ಸ್ವಾಗತ.

ನಮಸ್ಕಾರ ಸ್ನೇಹಿತರೆ, 6:56 ಆಗಿದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನೀವು ಟ್ಯೂನ್ ಮಾಡಿದ್ದೀರಾ. ಅದ್ಭುತವಾದಂತಹ ಗೀತೆಯನ್ನ ಕೇಳಿದ್ರೆ, ಚಿಗುರಿದ ಕನಸು ಸಿನಿಮಾದ ಹಾಡು ಇದು. ಶಂಕರ ಮಹಾದೇವನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗೆ ಇದೆ. ಚಿಗುರಿದ ಕನಸು ಸಿನಿಮಾದ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಚಿತ್ರ ಇದು. ಕಾದಂಬರಿ ಆಧಾರಿತ ಚಿತ್ರ ಅಂತಂದ್ರೆ ಆ ಕಥೆಯಲ್ಲಿ ಒಂದು ಗಟ್ಟಿತನ ಇರುತ್ತೆ ಅಲ್ವಾ. ಈ ಹಾಡಿನಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಅಂದ್ರೆ ಇವತ್ತು ಈ ಹಾಡನ್ನ ಪ್ರಸಾರ ಮಾಡಿರೋದಕ್ಕೆ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂತಂದ್ರೆ, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಹೌದಲ್ಲ, ಮಣ್ಣೆತ್ತಿನ ಅಮಾವಾಸ್ಯೆ. ಕರ್ನಾಟಕದ ನಾನಾ ಭಾಗಗಳಲ್ಲಿ ಈ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ. ಮಣ್ಣೆತ್ತು ಅನ್ನುವಂತಹ ಒಂದು ಆ ಪದದಲ್ಲಿ, ಆ ಹೆಸರಲ್ಲೇ ಗೊತ್ತಾಗುತ್ತೆ.

ಆಗುತ್ತೆ. ಇದು ಯಾವ ಒಂದು ಹಬ್ಬ ಅಂಥೇಳಿ, ಯಾರ ಕುರಿತಾದಂತಹ ಹಬ್ಬ ಅಂಥೇಳಿ, ಮಣ್ಣಿನ ಎತ್ತುಗಳ ಹಬ್ಬ. ಅಂದರೆ ಇದೊಂದು ಕೃಷಿ ಪ್ರಧಾನವಾದಂತಹ ಅಥವಾ ಪ್ರಕೃತಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಹಬ್ಬ ಅಂತ ಹೇಳ್ಬೋದು. ಮಣ್ಣಿನ ಎತ್ತುಗಳನ್ನು, ಜೋಳೆತ್ತುಗಳನ್ನು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ವಿನಮ್ರವಾಗಿ ನಮಸ್ಕರಿಸಿ ಗೌರವವನ್ನು ಸೂಚಿಸುವಂಥ ಹಬ್ಬ ಮಣ್ಣೆತ್ತಿನ ಹಬ್ಬ. ಕರ್ನಾಟಕದ ಸಮಸ್ತ ಜನರಿಗೂ ಕೂಡ ಮಣ್ಣೆತ್ತಿನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತಷ್ಟು ಮಗದಷ್ಟು ಹಾಡುಗಳನ್ನು ಕೇಳೋಣ, ಮಣ್ಣೆತ್ತಿನ ಹಬ್ಬದ ಬಗ್ಗೆ ಮಾತಾಡೋಣ. ನೀವು ಕೂಡ ಈ ಹಬ್ಬವನ್ನು ಸಂಭ್ರಮದಿಂದ ಇವತ್ತು ನಿಮ್ಮ ಮನೆಯಲ್ಲಿ ಆಚರಿಸಿದ್ದೇ ಆಗಿದ್ದರೆ ಖಂಡಿತ ನಮ್ಮ ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯವನ್ನು, ಹಾಗೆ ನಿಮ್ಮ ಒಂದು ಸಂಭ್ರಮವನ್ನು ಹಂಚಿಕೊಳ್ಳಿ. 9480910013 ಈ ಸಂಖ್ಯೆಗೆ

7:08 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ನೀವ್ಯಾರಾದರೂ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಅಥವಾ ನೀವೇ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ರೆ ಖಂಡಿತ ನನ್ನ ಜೊತೆಗೆ ಹಂಚ್ಕೋಬಹುದು ನಿಮ್ಮ ಈ ಒಂದು ಸಂಭ್ರಮವನ್ನು. 9800910013 ಈ ಸಂಖ್ಯೆಗೆ. ಮಳೆಗಾಲದ ಆರಂಭದಲ್ಲಿ ಬಿತ್ತನೆ ಕಾರ್ಯ ಆರಂಭ ಆಗೋದಕ್ಕಿಂತ ಮುಂಚೆ ಈ ಮಣ್ಣಿನ ಎತ್ತುಗಳನ್ನ ಪೂಜೆ ಮಾಡುವಂತಹ ಹಬ್ಬನೇ ಮಣ್ಣೆತ್ತಿನ ಈ ಒಂದು ಅಮಾವಾಸ್ಯೆ ಅಂತ ಹೇಳಬಹುದು. ಅಮಾವಾಸ್ಯೆಯ ದಿನ ಪೂಜೆ ಮಾಡ್ತಾರೆ ಇವತ್ತು ಅಮಾವಾಸ್ಯೆ. ನಮ್ಮ ರೈತರಿಗೆ, ಅದರಲ್ಲೂ ಕೂಡ ಕೃಷಿಕ ಕುಟುಂಬಕ್ಕೆ ಈ ಮಣ್ಣು, ನೇಗಿಲು, ಎತ್ತುಗಳು ಇವೇ ದೇವರು ಅಲ್ವಾ. ಇವಿಲ್ಲದೆ ಹೋದರೆ ಅವರ ಜೀವನ ಸಾಗೋದೇ ಇಲ್ಲ. ಪ್ರತಿನಿತ್ಯ ಇವಕ್ಕೆ ಬಹಳ ಧನ್ಯತಾ ಭಾವದಿಂದ, ಬಹಳ ಗೌರವಪೂರ್ವಕವಾಗಿ ನಮಸ್ಕರಿಸಿಯೇ ಆತ ಕೆಲಸ ಶುರು ಮಾಡುವಂಥದ್ದು. ಅದರಲ್ಲೂ ಕೂಡ ಇಂಥ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಅನ್ನುವಂಥ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಇನ್ನಷ್ಟು ಪ್ರೀತಿಯಿಂದ, ಇನ್ನಷ್ಟು ಕಾಳಜಿಯಿಂದ ಮಣ್ಣಿನ ಬೊಂಬೆಗಳನ್ನು, ಅಂದರೆ ಎತ್ತಿನ ಬೊಂಬೆಗಳನ್ನು ಮಾಡಿ ಅದಕ್ಕೆ ಏನು ಮನೆ ಮಂದಿಯವರೆಲ್ಲರೂ ಕೂಡ ಪೂಜೆ ಮಾಡಿ ಅದಕ್ಕೆ ಬುತ್ತಿ ಮತ್ತು ಸಾಮರ್ಥ್ಯ ಅನುಸಾರವಾಗಿರುವಂಥ ಒಂದಷ್ಟು ಅಡುಗೆಗಳನ್ನು ಮನೆಯಲ್ಲಿ ಮಾಡಿ ನೈವೇದ್ಯ ಇಟ್ಟು ಮತ್ತು ಸಂಜೆ ವಿಸರ್ಜನೆ ಮಾಡುವಂಥ ಒಂದು ಹಬ್ಬವೇ, ಸಂಭ್ರಮದ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ಬೋದು. ನೋಡಿ, ಮಣ್ಣಿನ ಎತ್ತುಗಳನ್ನು ಇಲ್ಲಿ ಮಾಡ್ತಾರೆ ಅಂದರೆ ಅಲ್ಲೂ ಕೂಡ ಪರಿಸರ ಸ್ನೇಹಿ ಯೋಚನೆನೆ. ಅಂದರೆ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಮತ್ತೆ ವಾಪಸ್ ಅದನ್ನು ನೀರಿಗೋ ಅಥವಾ ಮಣ್ಣಿಗೋ ವಿಸರ್ಜನೆ ಮಾಡುವಂಥದ್ದು. ಈ ಪ್ರಕೃತಿಯ ಕೊಡುಕೊಳ್ಳುವಿಕೆ ಇದೆಯಲ್ವಾ, ಇದೊಂದು ಅದ್ಭುತವಾದಂಥ ಒಂದು ಆಲೋಚನೆ ಅಂತ ಹೇಳ್ಬೋದು. ಇದನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ಇಷ್ಟೆಲ್ಲ ಪ್ರಕೃತಿ ವಿಕೋಪಕ್ಕೆ, ಇಷ್ಟೆಲ್ಲ ಈ ಒಂದು ಏರುಪೇರಿಗೆ ಕಾರಣ ಆಗೋದೇ ಇಲ್ಲ. ನಾವು ನಗರವಾಸಿಗಳು ಪ್ರಕೃತಿಯಿಂದ ಬಹಳಷ್ಟು ದೂರ ಸರಿದಿದ್ದೀವಿ ಅಥವಾ ಅಂತರ ಕಾಯ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಹೇರಳವಾಗಿ ಪ್ಲಾಸ್ಟಿಕ್ನ ಬಳಸ್ತೀವಿ ಮತ್ತು ಪರಿಸರಕ್ಕೆ ವಿರುದ್ಧವಾದಂತಹ ಕೆಲಸಗಳನ್ನು ನಾವು ಮಾಡ್ತಾ ಇರೋದ್ರಿಂದ ಇಂಥ ಕೆಲವೊಂದು ಆಚರಣೆಗಳು ಎಷ್ಟು ಮುಖ್ಯ ಅನ್ನೋಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. 7:10 ಆಗ್ತಾ ಇದೆ. ಮತ್ತಷ್ಟು ಹಾಡುಗಳನ್ನು ಎಂಜಾಯ್ ಮಾಡ್ತಾ ಕೇಳ್ತಾ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಮತ್ತಷ್ಟು ಮಾತಾಡೋಣ. ರಾಜ್ಕುಮಾರ್ ಅವರ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ರೈತ ರೈತ ಅನ್ನುವಂಥ ಹಾಡು ಈಗ ನಿಮಗೋಸ್ಕರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. 7:20 ಆಗಿದೆ. ಎಸ್, ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದೆ. ನೇಚರ್ ಏ ನಮ್ಮ ಟೀಚರು ಅನ್ನುವಂತಹ ಹಾಡನ್ನ ಕೇಳಿದ್ರಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಓಮಲಿಗೆ ಚಿತ್ರದ ಗೀತೆ ಅಲ್ವಾ ನೇಚರ್ ಏ ನಮ್ಮ ಟೀಚರು. ಅದನ್ನ ಮರ್ತ್ರೆ ನಾವೆಲ್ಲರೂ ಕೂಡ ಗೋವಿಂದ ಅಂತ ಹೇಳ್ಬಹುದು. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ನಮ್ಮ ಡಾಕ್ಟರ್ ಅನಿಲ್ ಅವರು, ಗ್ರಾಮ ಪುರೋಹಿತ ಅನಿಲ್, ಗ್ರಾಮ ಪುರೋಹಿತ ಬಿಟಿಎಂ ಬಡಾವಣೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಕರ್ನಾಟಕದ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಒಂದು ಕೃಷಿ ಹಬ್ಬವಾಗಿದೆ. ಇದು ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿನ, ಅಂದರೆ ಇವತ್ತಿನ ದಿನ ಆಚರಣೆ ಮಾಡುವಂತಹ ಹಬ್ಬ. ರೈತರು ಭೂಮಿ ಮತ್ತು ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವಂತಹ ಸಂಪ್ರದಾಯ ಈ ಹಬ್ಬದಲ್ಲಿದೆ ಅಂತ ಇದ್ದಾರೆ. ಗದಗ ಜಿಲ್ಲೆಯ ನರೇಗಲ್ ನಮ್ಮ ಊರು. ನಾವು ಚಿಕ್ಕವರಿದ್ದಾಗ ಎತ್ತಿಗೆ ಹಾಕುವ ಗೆಜ್ಜೆ ನಮ್ಮ ಕೊರಳಿಗೆ ಕಟ್ಕೊಂಡು ಸಂಭ್ರಮ ಪಡ್ತಿದ್ವಿ ಅಂಥೇಳಿ ಅವರ ಆ ಹಳೆಯ ದಿನಗಳ, ಅಂದರೆ ಬಾಲ್ಯದ ಮೆಲುಕನ್ನು ಹಾಕ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಈ ಸಲ ಮಳೆ ಬಂದಿಲ್ಲ, ಹಾಗಾಗಿ ಇಂಥ ಒಂದು ಹಬ್ಬಗಳು ಹೆಚ್ಚಾಗಿ ಆಚರಣೆಯಲ್ಲಿ ಬೇಕು. ನಾವು ಪ್ರಕೃತಿಯ ಜೊತೆಗೂಡಬೇಕು, ಪ್ರಕೃತಿಯ ಒಂದು ಏನು, ಪ್ರಕೃತಿಯ ಒಂದು ಪರವಾಗಿ ನಮ್ಮ ಎಲ್ಲ ದಿನಚರಿಗಳು, ಕಾರ್ಯಗಳು ಎಲ್ಲವೂ ಕೂಡ ಇರಬೇಕು. ಹಾಗಾಗಿ ಇಂಥ ಹಬ್ಬಗಳು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಹಾಗೆ ಅನೂಷಾ ಅವರ ಸಂದೇಶ ಕೂಡ ಬಂದಿದೆ. ಇನ್ನು ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ರೇಖಾ ಸವಣೂರು ಅಂತ. ನಾವು ಈ ಹಬ್ಬ ಮಾಡ್ತೀವಿ ಮೇಡಮ್, ಚಿಕ್ಕವರಿದ್ದಾಗ ಅಮಾವಾಸ್ಯೆ ಬಂದಾಗ ನಮಗೆ ಎಲ್ಲಿಲ್ಲದ ಖುಷಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಲ್ಲದ ಖುಷಿ, ಮತ್ತೆ ಎತ್ತು ಮಾಡೋದರ ಜೊತೆಗೆ ಆಟಿಕೆ ಕೂಡ ಮಾಡಿಕೊಡ್ತಾ ಇದ್ರು ನಮ್ಮ ಅಮ್ಮ. ಈ ಉತ್ತರ ಕರ್ನಾಟಕದ ಈ ಹಬ್ಬದ ಬಗ್ಗೆ ಮಾತಾಡ್ತಾ ಇರೋದು ಬಹಳ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಎತ್ತನ್ನ ಕೂಡ ಮಣ್ಣಲ್ಲಿ ಮಾಡ್ತಾರೆ. ಈ ಎತ್ತನ ಮಣ್ಣಲ್ಲಿ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಅದೇ ಮಣ್ಣಿನಿಂದ ಆಟಿಕೆಗಳು ಕೂಡ ಮಾಡ್ತಾ ಇದ್ರು. ಆ ಒಂದು ದಿನಗಳು ನೆನಪಾಗ್ತಿದೆ ಅಂತ ಹೇಳಿ ರೇಖಾ ಅವರು ಸವಣೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರಂಥದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆಯ ನೆನಪನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇರೋದಕ್ಕೆ. 7:22 ಆಗ್ತಾ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆಯ ಬಗ್ಗೆ ಮಾತಾಡ್ತಾ ಮುಂದೆ ಸಾಗ್ತಾ ಇದ್ದೀವಿ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ನಂಬಿ ಕೆಟ್ಟವರಿಲ್ಲವೋ ಅನ್ನುವಂಥ ಗೀತೆ.

ಅಲ್ವಾ, ನಂಬಿಕೆಟ್ಟವರಿಲ್ಲವೋ ಈ ಮಣ್ಣನ್ನು, ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಇದನ್ನ ನಂಬಿ ಬದುಕಿದ್ರೆ ನಮ್ಮ ಬದುಕು. ಪಾವನ, ಏನಂತೀರಾ? ಈ ಮಣ್ಣೆತ್ತಿನ ಅಮಾವಾಸ್ಯೆ, ಜೋಡು ಎತ್ತುಗಳನ್ನ ಮಣ್ಣಿನಲ್ಲಿ ಮಾಡುವಂತಹ ಒಂದು ಕಲೆ ಕೂಡ, ಕಲೆಗಾರಿಕೆ ಕೂಡ ರೈತರಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಯಾಕೆಂದ್ರೆ ಬರೀ ಕೃಷಿ ಮಾಡೋದಷ್ಟೇ ಅಲ್ಲ, ಅವರು ಕಲೆಗಾರರು ಕೂಡ. ಸುಂದರವಾದಂತಹ ಎತ್ತುಗಳನ್ನ ಮಾಡೋದು, ಮತ್ತೆ ಆ ಎತ್ತುಗಳಿಗೆ ಬಣ್ಣ ಬಳಿಯುವಂಥದ್ದು, ಅದಕ್ಕೆ ಅಲಂಕಾರ ಮಾಡುವಂಥದ್ದು, ಇವೆಲ್ಲ ಏನು ತೋರಿಸುತ್ತೆ? ಮಲ್ಟಿ ಟ್ಯಾಲೆಂಟ್ ಅಲ್ವಾ. ಸೊ ನಮ್ಮ ರೈತರು ಬರೀ ಉತ್ತು ಬಿತ್ತು ನಮ್ಮ ಹೊಟ್ಟೆಯನ್ನು ತುಂಬಿಸೋದು ಮಾತ್ರ ಅಲ್ಲ, ಕಲೆಯಲ್ಲೂ ಕೂಡ ನಿಪುಣರು. ನೀವು ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ, ಆ ಎತ್ತುಗಳಿಗೆ ಎಷ್ಟು ಚಂದವಾಗಿ ಅಲಂಕಾರ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ವೃತ್ತಿಯಲ್ಲಿ, ಬರೀ ಒಂದೇ ವೃತ್ತಿಗೆ ಅಂಟಿಕೊಳ್ಳದೆ ಅವರ ಗಮನವನ್ನು ಬೇರೆ ಬೇರೆ ಕಡೆ ಸೆಳೆಯುವಂತಹ ಒಂದು ಸಾಧನವೇ ಈ ಹಬ್ಬಗಳು ಅಂತ ಹೇಳ್ಬೋದು. ಅದೇ ಏಕತಾನತೆಯನ್ನು ಮುರಿದು ಒಂದು ಹೊಸ ಚೈತನ್ಯವಂತ ತರುವಂತಹ ಹಬ್ಬಗಳು ನಮ್ಮ ಒಂದು ದಿನನಿತ್ಯದ ಜೀವನಕ್ಕೆ ಬೇಕೇ ಬೇಕು. ಇಂಥ ಹಬ್ಬಗಳ ಆಚರಣೆಯನ್ನು ನಾವು ಜೀವಂತವಾಗಿಡೋಣ. ನಗರ ಪ್ರದೇಶದಲ್ಲಿದ್ದರೆ ಏನಂತೆ, ನಾವು ಕೂಡ ಏನು ಈ ಪ್ರಕೃತಿಯ ಒಂದು ಭಾಗವೇ ಅಲ್ವಾ. ಪ್ರಕೃತಿ ಇಲ್ಲದೆ ಹೋದರೆ ಹಳ್ಳಿಗಳು ಮಾತ್ರ ಅಲ್ಲ, ನಗರ ಪಟ್ಟಣಗಳು ಕೂಡ ಇರೋದಿಲ್ಲ. ಸಮುದ್ರ ಇರಬಹುದು, ಕಾಡು ಮೇಡು ಇರಬಹುದು, ಬೆಟ್ಟ ಗುಡ್ಡ ಇರಬಹುದು, ಇವೆಲ್ಲವೂ ಕೂಡ ನಮ್ಮಿಂದ ಬಹಳ ದೂರ ಇರಬಹುದು. ಸಮುದ್ರ ಬೆಂಗಳೂರಿಗರಿಗೆ ಬಹಳ ದೂರ ಇರಬಹುದು, ಬೆಟ್ಟ ಬೆಂಗಳೂರಿನ ಜನಕ್ಕೆ ಬಹಳ ದೂರ ಇರಬಹುದು, ಕಾಡು ಬೆಂಗಳೂರಿನ ಜನಕ್ಕೆ ಬಹಳ ದೂರ ಇರಬಹುದು. ಆದರೆ ಅವಿಲ್ಲದೆ ಹೋದರೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವುಗಳ ಕಾರಣದಿಂದಲೇ ಕಾಲಕಾಲಕ್ಕೆ ನಮಗೆ ಮಳೆ ಸಿಗ್ತಾ ಇದೆ, ಮತ್ತು ಈ ಒಂದು ತಣ್ಣನೆಯ ಗಾಳಿ ಸಿಗುತ್ತೆ, ಇವೆಲ್ಲವೂ ಕೂಡ ಸಿಗ್ತಾ ಇರುವಂಥದ್ದು ಪ್ರಕೃತಿಯಲ್ಲೇ. ಹಾಗಾಗಿ ನಾವು ಪ್ರಕೃತಿಗೆ ಪೂರಕವಾಗಿ ಬದುಕೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು, ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಂದೇಶವನ್ನು ಕಳಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ಧ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ

0: ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂಥ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಯುವ ಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರಿ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಎಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು, ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂಥ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ

ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಒಲವಿನ ಆಲಾಪ, ಒಲವಿನ ಮಾತುಗಳು, ಒಲವಿನ ಹಾಡುಗಳ ಜೊತೆ ಜೊತೆಯಲ್ಲಿ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಪ್ರೀತಿಗಳಿಗೆ ಅಂತ ಒಂದು ದಿನ ಇದ್ದು ಅದನ್ನ ಆಚರಿಸಿದ್ರೆ ಮಾತ್ರ ಪ್ರೀತಿ ಇದೆ ಅಂತ ಅಲ್ಲ, ಪ್ರೀತಿಯಿಂದಲೇ ಜಗತ್ತು ಸೃಷ್ಟಿಯಾಗಿದೆ ಅನ್ನೋ ವಿಷಯನ ಪ್ರೀತಿಸೋ ಮನಸ್ಸುಗಳು ಅರಿತಾಗ ಮಾತ್ರ ಪ್ರತಿದಿನ ಪ್ರೀತಿಯ ದಿನವಾಗಿ ಸಾರ್ಥಕತೆಯನ್ನ ಕಾಣುತ್ತೆ. ನಮ್ಮ ಮನದಲ್ಲಿ ಮೂಡೋ ಭಾವನೆ ಅಂದ್ರೆ ಪ್ರೀತಿಯನ್ನ ಪ್ರೇಮಿಗಳು ಅವರ ಭಾವನೆಗಳನ್ನ ವಿನಿಮಯ ಮಾಡಿಕೊಂಡ್ರೆ ಸಾಕ, ಗಿಫ್ಟ್ಗಳನ್ನ ಒಬ್ರಿಗೊಬ್ರು ಕೊಟ್ಕೊಂಡ್ರೆ ಸಾಕ? ಈ ಪ್ರಶ್ನೆನ ಪ್ರೇಮಿಗಳು ಕೇಳಿದಾಗ ಸರಿ ಅನ್ಸದವ್ರಿಗೆ ಸರಿ ಅನ್ಸುತ್ತೆ, ಆದ್ರೆ ತಪ್ಪು ಅನ್ಸದವ್ರಿಗೆ ತಪ್ಪನ್ಸುತ್ತೆ.

ಪ್ರೀತಿಸಿದವರು ಗಿಫ್ಟ್ ಅನ್ನ ಕೊಟ್ರೆ, ಭಾವನೆಗಳನ್ನ ಹಂಚಿಕೊಂಡ್ರೆ, ಇದಿಷ್ಟೇ ಪ್ರೀತಿನ, ಸರಿ ಅನ್ಸಿದ್ರೆ ಸರಿ, ತಪ್ಪನ್ಸಿದ್ರೆ ತಪ್ಪು, ಯಾಕೆ ಅನ್ನೋದನ್ನ ಯೋಚನೆ ಮಾಡಿದಿರಾ? ಯಾವುದೋ ಒಂದು ದಿನ, ಈ ದಿನಾನೇ ನಾನು ಪ್ರೇಮ ನಿವೇದನೆ ಮಾಡಿಕೊಂಡ್ರೆ ಅದು ಸಫಲವಾಗ್ಬಿಡುತ್ತೆ, ನನ್ನ ಪ್ರೀತಿ ಉಳಿಯುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಪ್ರೇಮಿಗಳಲ್ಲಿರುತ್ತೆ. ಮತ್ತೆ ಕೆಲವರದ್ದು ಏನಂದ್ರೆ, ಏ ಇದಕ್ಕೆ ಒಂದು ದಿನ ಅಂದ್ರೆ ಅದು ಬೇರೆದೇ ಸಂಸ್ಕೃತಿಯ ಅನುಕರಣೆ, ಇದರಿಂದ ಎಷ್ಟೋ ಜನ ಹಾದಿ ಕೂಡ ತಪ್ತಾರೆ, ಅದರಿಂದ ಅದು ತಪ್ಪು ಅನ್ನೋರು ಕೂಡ ಇದ್ದಾರೆ. ಅದು ಸರಿನೆ, ಆಚರಣೆ ನೆಪದಲ್ಲಿ ಎಷ್ಟೋ ಅನಾಹುತಗಳಾಗಿರೋದನ್ನ ಕೂಡ ಕಂಡಿದ್ದೀವಿ. ಆದ್ರಿಂದ ಸರಿಯಾದವರಿಗೆ ಸರಿ, ತಪ್ಪಾದವರಿಗೆ ತಪ್ಪು. ಆದ್ರೆ ಪ್ರತಿದಿನ ಪ್ರೀತಿಯ ಮಾತುಗಳು, ಪ್ರೀತಿಯ ಭಾವನೆಗಳ ವಿನಿಮಯ, ದೂರ ದೂರನೇ ಇದ್ರೂ ಪ್ರೀತಿಸೋ ಮನಸ್ಸುಗಳು ಒಂದಾಗಿದ್ರೆ ಸಾಕು.

0: ಸರಿಯಾವುದು ತಪ್ಪ್ಯಾವುದು ಅನ್ನೋ ಚಡಪಡಿಕೆಗೆ ಒಳಗಾಗಿ ಪ್ರೇಮಿಗಳು ಸೊರಗಬಾರದು. ಹಾಡಲ್ಲಿ ಹೇಳಿಲ್ವಾ,
1: ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ
0: ಅನ್ನೋ ಮಾತುಗಳಿಗೆ ಅನುಗುಣವಾಗಿ ನಡ್ಕೊಂಡಾಗ ಪ್ರೀತಿಯ ಸಾರ್ಥಕತೆಯನ್ನ ನಾವು ಕಾಣಬಹುದು. ಪ್ರೀತಿ ಅಂದ್ರೆ ಬದುಕಿನಲ್ಲಿ ಎಷ್ಟೋ ಮುಳ್ಳುಗಳ ಮಧ್ಯನೂ ನಗನಗ್ತಾ ಅರಳೋ ಗುಲಾಬಿ ಹೂವಿನಂತೆ.

ನಿರ್ಮಲ, ಅದು ಕೋಮಲ. ಜೀವನದ ಪ್ರತಿ ನಿಮಿಷನೂ ಪ್ರೀತಿಯಿಂದಲೇ ಸಾಗಬೇಕು, ಅದು ಸೃಷ್ಟಿಯ ನಿಯಮ. ಕೇವಲ ಗಂಡು ಹೆಣ್ಣು ಆಕರ್ಷಿತರಾಗೋದು ಮಾತ್ರ ಪ್ರೀತಿಯಲ್ಲ. ಹುಟ್ಟಿದ ಕ್ಷಣದಿಂದಲೇ ತಾಯಿ ಪ್ರೀತಿಯ ಆರೈಕೆ ಮಾಡ್ತಾಳೆ. ಬೆಳೀತಾ ತಂದೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೀಗೆ ಅನೇಕ ಸಂಬಂಧಗಳಿಂದ ಬೆಸೆಯೋದು ಈ ಪ್ರೀತಿ ಅನ್ನೋ ಎರಡಕ್ಷರ. ನಗು ಮಗುವನ್ನ ಎತ್ತಿ ಮುದ್ದಾಡೋ ಬಯಕೆ ಪ್ರೀತಿ. ನಾವಿಲೋ ನಾಟ್ಯ ಮಾಡಿದ್ರೆ ಕಣ್ ತುಂಬಿಕೊಳ್ಳವಾಗಿನ ಸಂತೋಷ, ಯಾರ್ದೋ ಒಳ್ಳೆ ಗುಣವನ್ನ ಮೆಚ್ಚಿ ಬೆಂತಟ್ಟೋದು, ಇನ್ನೊಬ್ಬರ ಏಳಿಗೆಯನ್ನ ಕಂಡು ಸಾಧನೆ ಅಂದ್ರೆ ಇದೆ ಅನ್ನೋದು ಎಲ್ಲನೂ ಪ್ರೀತಿನೇ.

ಮೊದಲು ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿಬೇಕು. ಅದಾದ್ಮೇಲೆ ನಮ್ ಕೆಲಸ, ನಮ್ ಮನೆ, ನಮ್ಮವರು ಅನ್ಸ್ಕೊಂಡವರು, ನಮ್ ಹಿತೈಷಿ, ನಮ್ ಗೆಳೆಯ ಗೆಳತಿಯರು, ಗುರು ಹಿರಿಯರು, ಈ ಎಲ್ಲರನ್ನು ಪ್ರೀತಿಯಿಂದಲೇ ಕಾಣ್ಬೇಕು. ಪ್ರೀತಿಯಲ್ಲಿ ಮೋಸ ವಂಚನೆಗೆ ಆಸ್ಪದ ಇರಬಾರದು. ಆಗ ಪ್ರೀತಿ ಖಂಡಿತ ವಿಜೃಂಭಿಸುತ್ತೆ. ಏನೇ ಆಗ್ಲಿ, ಪ್ರೀತಿ ಅನ್ನೋದು ಯಾರು ಬಿಡಿಸದ ಬಂಧನವೇ ಸರಿ. ಪ್ರೀತಿ ನಮ್ಮ ಉಸಿರಾಗ್ಬೇಕು, ಮನಸ್ಸಿಗೆ ಚೈತನ್ಯ ನೀಡೋ ಪೌಷ್ಟಿಕಾಂಶ ಆಗ್ಬೇಕು ಕಣ್ರಿ. ಜೀವನ ಅಂದ್ರೆ ಪ್ರೀತಿ, ಪ್ರೀತಿಯೇ ಜೀವನ. ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ 8:45 ಆಗ್ತಾ ಇದೆ. ಇನ್ನು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು ದೆಹಲಿಯಿಂದ.
1: ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಭಾರತ ನೆ ಹೋರ್ಮುಜ್ ಜಲಡಮರು ಮಧ್ಯ ಮೇ ಸುರಕ್ಷಿತ ಔರ್ ನಿರ್ಬಾಧ ಆವಾಜಾಹಿ ಕಿ ಅವಶ್ಯಕತಾ ದೊಹರಾಯಿ. ಇರಾನ್ ಔರ್ ಅಮೆರಿಕಾ ಸೆ ಸಂಘರ್ಷ ಕೆ ಸ್ಥಾಯಿ ಸಮಾಧಾನ ಕೆ ಲಿಯೆ ಫಿರ್ ಸೆ ಬಾತ್ಚೀತ್ ಶುರು ಕರ್ನೆ ಕಾ ಆಗ್ರಹ ಕಿಯಾ. ಭಾರತ ನೆ ಕಹಾ ಪಾಕಿಸ್ತಾನ ಕೆ ಕಬ್ಜೆ ವಾಲೆ ಜಮ್ಮು ಕಶ್ಮೀರ ಮೇ ಜಾರಿ ವಿರೋಧ ಪ್ರದರ್ಶನ ಪಾಕಿಸ್ತಾನ ಕೆ ದಶಕೋ ಸೆ ಕಿಯೆ ಜಾ ರಹೆ ಶೋಷಣ ಔರ್ ಮೌಲಿಕ ಅಧಿಕಾರೋ ಕೆ ಹನನ್ ಕಾ ನತೀಜಾ. ಭಾರತ ಔರ್ ಬ್ರಿಟೇನ್ ಕೆ ಬೀಚ್ ವ್ಯಾಪಕ ಆರ್ಥಿಕ ಔರ್ ವ್ಯಾಪಾರ ಸಮಝೌತಾ ಕಲ್ ಸೆ ಲಾಗೂ ಹೋಗಾ. ಅಧಿಕಾಂಶ ಭಾರತೀಯ ನಿರ್ಯಾತಿತ ವಸ್ತುವೋ ಪರ್ ಕೋಯಿ ಶುಲ್ಕ ನಹೀ ಲಗೇಗಾ. ನಿರ್ವಾಚನ ಆಯೋಗ ನೆ ಹರಿಯಾಣ ಔರ್ ಆಂಧ್ರಪ್ರದೇಶ ಮೇ ಮತದಾತಾ ಸೂಚಿ ಕೆ ವಿಶೇಷ ಗಹನ ಪುನರೀಕ್ಷಣ ಕಾರ್ಯ ಕಿ ಅವಧಿ 10 ದಿನ ಔರ್ ಬಢಾಯಿ. ಫಿಫಾ ಫುಟ್ಬಾಲ್ ವಿಶ್ವಕಪ್ ಕೆ ಪಹಲೆ ಸೆಮಿಫೈನಲ್ ಮೇ ದೇರ್ ರಾತ್ ಫ್ರಾನ್ಸ್ ಕಾ ಮುಕಾಬಲಾ ಸ್ಪೇನ್ ಸೆ ಹೋಗಾ. ಔರ್ ಬರ್ಮಿಂಗ್ಹಮ್ ಮೇ ಖೇಲೆ ಜಾ ರಹೆ ಪಹಲೆ ಏಕ ದಿವಸೀಯ ಕ್ರಿಕೆಟ್ ಮ್ಯಾಚ್ ಮೇ ಇಂಗ್ಲೆಂಡ್ ನೆ ಭಾರತ ಕೋ 259 ರನ್ ಕಾ ಲಕ್ಷ್ಯ ದಿಯಾ. ಅಬ್ ಸಮಾಚಾರ ವಿಸ್ತಾರ ಸೆ. ಭಾರತ ನೆ ಕಹಾ ಹೈ ಕಿ ವೋ ಪಶ್ಚಿಮ ಏಷ್ಯಾ ಕೆ ಘಟನಾಕ್ರಮೋ ಪರ್ ಕರೀಬೀ ನಜರ್ ರಖೆ ಹುಯೆ ಹೈ. ವಿದೇಶ ಮಂತ್ರಾಲಯ ಕೆ ಪ್ರವಕ್ತಾ ರಣಧೀರ್ ಜೈಸ್ವಾಲ್ ನೆ ಆಜ್ ನಯಿ ದಿಲ್ಲಿ ಮೇ ಹೋರ್ಮುಜ್ ಜಲಡಮರು ಮಧ್ಯ ಸೆ ವ್ಯಾಪಾರಿಕ ಜಹಾಜೋ ಕಿ ಸುರಕ್ಷಿತ ಔರ್ ನಿರ್ಬಾಧ ಆವಾಜಾಹಿ ಕಿ ಅವಶ್ಯಕತಾ ದೊಹರಾಯಿ.
2: ಪಶ್ಚಿಮ ಏಷ್ಯಾ ಮೇ ಜೋ ಭೀ ಗತಿವಿಧಿಯಾ ಚಲ್ ರಹಿ ಹೈ ಉಸ್ ಪರ್ ಹಮ್ ಲಗಾತಾರ್ ನಜರ್ ರಖೆ ಹುಯೆ ಹೈ. ಹಮಾರಾ ಮಾನ್ನಾ ಹೈ ಕಿ ಸ್ಟ್ರೇಟ್ ಆಫ್ ಹೋರ್ಮುಜ್ ಕೆ ರಾಸ್ತೆ ಸುರಕ್ಷಿತ ಔರ್ ಆಜಾದ್ ನೌ ಪರಿವಹನ್ ಔರ್ ವ್ಯಾಪಾರ ಕೆ ಪಕ್ಷ ಜಿಸ್ಕಾ ಹಮ್ ಹಮೇಶಾ ಸೆ ಬಾತ್ ಕರ್ತೆ ರಹೆ ಹೈ ಇಸ್ಸೆ ಯೇ ಸುನಿಶ್ಚಿತ ಕಿಯಾ ಜಾ ಹೈ ಕಿ ಲೋಗೋ ಕಾ ಆರ್ಥಿಕ ಸುರಕ್ಷಾ ಉನ್ಕೆ ಊರ್ಜಾ ಕಾ ಸುರಕ್ಷಾ ಪೂರೆ ದುನಿಯಾ ಮೇ ಸಿರ್ಫ ಭಾರತ ಮೇ ನಹಿ ಪೂರೆ ದುನಿಯಾ ಮೇ ಉಸ್ ಪೇ ಆಧಾರಿತ ಹೈ ಔರ್ ಯೇ ನೌ ಪರಿವಹನ್ ಅಗರ್ ಆಜಾದ್ ತರೀಕೆ ಸೆ ಚಲೇಗಾ ತೋ ಉನ್ಕಿ ಆರ್ಥಿಕ ಔರ್ ಊರ್ಜಾ ಸುರಕ್ಷಾ ಕೋ ಸುನಿಶ್ಚಿತ ಕಿಯಾ ಜಾ ಸಕ್ತಾ ಹೈ.
1: श्री जायसवाल ने कहा कि विदेश मंत्रालय ने ईरान के उप मिशन प्रमुख को तलब कर भारत की गहरी चिंता से अवगत कराया. उन्होंने कहा कि एक भारतीय नागरिक की जान जाने और कई भारतीयों के गंभीर रूप से घायल होने की कड़ी निंदा की गई. प्रवक्ता ने कहा कि भारत ने कड़ा विरोध दर्ज कराते हुए कहा कि व्यापारिक जहाजों पर हमलों को जल्द से जल्द रोका जाना चाहिए, साथ ही तनाव कम किया जाना चाहिए और दोनों पक्षों को बातचीत, संवाद और कूटनीति का मार्ग अपनाना चाहिए ताकि पश्चिम एशिया में शांति और स्थिरता सुनिश्चित की जा सके. पाकिस्तान के कब्जे वाले जम्मू कश्मीर में विरोध प्रदर्शनों पर श्री जायसवाल ने कहा कि ये प्रदर्शन पाकिस्तान के दशकों से किए जा रहे शोषण और मौलिक अधिकारों के हनन का नतीजा है.
2: पाकिस्तान अधिकृत जम्मू कश्मीर में चल रहे विरोध प्रदर्शन दशकों से चल रहे शोषण मौलिक अधिकारों का हनन और प्रशासनिक उत्पीड़न का सीधा परिणाम है और प्रमाण भी है. स्थानीय आबादी की जायज शिकायतों को समाधान करने के बजाय वहां का प्रशासन, वहां का सरकार ने अत्यधिक पुलिस क्रूरता का सहारा

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡಿ ಟೈಮ್ ಇದು. ಹಿಂದಿ ಮೆಲೋಡಿ ಹಾಡುಗಳನ್ನು ಕೇಳುವಂತಹ ಒಂದು ಸಮಯ. 9:16 ಈ ಹೊತ್ತಿನಲ್ಲಿ ನೀವು ಟ್ಯೂನ್ ಮಾಡಿರುವಂತಹ ಈ ಹೊತ್ತಿನಲ್ಲಿ ನಿಮಗೋಸ್ಕರ ಒಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಬೇರಿಸಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಮೊದಲನೆಯದಾಗಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಅವರ ಜೊತೆಗೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ರಖ್ವಾಲಾ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳೋಣ, ಬನ್ನಿ.

ಸಮಯ 9:27 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ಸುಕುನ್ ಕೇಪಲ್ ಕಾರ್ಯಕ್ರಮ. ಸ್ನೇಹಿತರೆ, ಯಾವುದಾದ್ರೂ ಒಂದು ಹಾಡನ್ನ ನೀವು ಇಷ್ಟಪಡಬೇಕು ಅನ್ನೋದಾಗಿದ್ರೆ ಯಾವುದು ನಿಮಗೆ ಪ್ರಧಾನವಾಗುತ್ತೆ? ಹಾಡಿನ ಸಾಹಿತ್ಯ ಅಂದರೆ ಲಿರಿಕ್ಸ್ ನಿಮಗೆ ಇಷ್ಟ ಆಗುತ್ತಾ, ಅಂದರೆ ಲಿರಿಕ್ಸ್ನ ಗಮನ ಇಟ್ಟು ಕೇಳಿ ಅದರಿಂದ ನೀವು ಹಾಡನ್ನು ಇಷ್ಟಪಡ್ತೀರಾ, ಅಥವಾ ಹಾಡಿನ ಮ್ಯೂಸಿಕ್ಕಿಂದ ನಿಮಗೆ ಹಾಡು ಇಷ್ಟ ಆಗುತ್ತಾ, ಅಥವಾ ಆ ಒಂದು ಹಾಡಿನಲ್ಲಿ ಇರುವಂತಹ ಅಂದರೆ ಆ್ಯಕ್ಟ್ ಮಾಡಿರುವಂಥ ಹೀರೋ ಅಥವಾ ಹೀರೋಯಿನ್ ನೋಡಿ ನೀವು ಹಾಡನ್ನು ಇಷ್ಟಪಡ್ತೀರಾ, ಯಾವುದು ನಿಮ್ಮ ಹಾಡಿಗೆ ಇಷ್ಟವಾದಂತಹ ಕಾರಣ? ಸಾಹಿತ್ಯನ, ಸಂಗೀತನ, ಅಥವಾ ನಟ ನಟಿಯರ? ಸೊ ನನ್ನ ಜೊತೆಗೆ ನಿಮ್ಮ ಒಂದು ಮನಸ್ಸಿನ ಮಾತನ್ನು ಹಂಚ್ಕೊಳ್ಳಿ 9409901013 ಈ ಸಂಖ್ಯೆಗೆ. ಪ್ರೇಮ್ನಗರ್ ಚಿತ್ರದ ಹಾಡನ್ನು ಕೇಳಿದ್ರಿ, ಕ್ಷಮಿಸಿ, ಈಗಷ್ಟೇ ನೀವು ಕೇಳಿದಂಥ ಹಾಡು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಏ ಥಂಡಿ ಹವಾ ಅನ್ನುವಂಥ ಗೀತೆ, ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಮತ್ತು ಕಿಶೋರ್ ಕುಮಾರ್ ಅವರ ಜೊತೆಯಾಗಿ ಹಾಡಿದಂಥ ಗೀತೆ ಪ್ರೇಮ್ನಗರ್ ಚಿತ್ರದ ಹಾಡು. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಎಸ್ ಡಿ ಬರ್ಮನವರ ಸಂಗೀತ ಇದ್ದಂತಹ ಗೀತೆಯನ್ನು ನೀವು ಕೇಳಿದ್ರಿ. ಮುಂದಿನ ಗೀತೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿರುವಂತಹ ಹಾಡು ಸರ್ಗಮ್ ಚಿತ್ರದ ಗೀತೆ. ಮೊಹಮ್ಮದ್ ರಫಿ ಅವರ ಜೊತೆಗೆ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ಸುಕೂನ್ ಕೇಬಲ್ ಕಾರ್ಯಕ್ರಮ. 9:34 ಆಗಿದೆ. ನಾಗೇಂದ್ರ ತಾವರೆಕೆರೆ ಗುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ನಮಸ್ಕಾರ ಅಂತ. ನಮಸ್ಕಾರ ನಾಗೇಂದ್ರ ಅವರೇ. ಸಾಹಿತ್ಯ ಸಂಗೀತ ಮತ್ತೆ ಹಾಡುವ ಗಾಯಕರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂರನ್ನು ಕೂಡ ನಾನು ಕನ್ಸಿಡರ್ ಮಾಡಿ ಹಾಡು ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಕೂನ್ ಕೇಬಲ್ ಅನ್ನುವಂತಹ ಮಧುರವಾದ ಸಂಗೀತ ತುಂಬಿರುವಂತಹ ಈ ಕಾರ್ಯಕ್ರಮ ಕೇಳೋದಕ್ಕೆ ಒಂದು ಸುಕೂನ್ ಅನುಭವ ಅಂತ ಇದ್ದಾರೆ, ಒಂದು ನೆಮ್ಮದಿಯ ಅನುಭವ ಅಂತ ಹೇಳಿ. ನನಗೆ ಸಾಹಿತ್ಯದ ಜೊತೆಗೆ ಸಂಗೀತ ಜೊತೆಗೆ ಟ್ಯೂನ್ ಆದಾಗ ಮಾತ್ರ, ಅಂದರೆ ಸಾಹಿತ್ಯ ಮತ್ತು ಸಂಗೀತ ಜೊತೆಗೆ ಟ್ಯೂನ್ ಆದಾಗ ಹೊಂದಿಕೊಂಡಾಗ ಮಾತ್ರ ಕಿವಿಗೆ ಇಂಪಾಗಿ ಕೇಳಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅನ್ನುವಂಥ ಮಾತನ್ನ ವಿಜಯನಗರ ಜಿಲ್ಲೆ ಕೆಸಿ ನಗರದಿಂದ ವಿಠಲ್ರಾವ್ ಕುಲಕರ್ಣಿ ಮತ್ತು ಮನೆಯವರೆಲ್ಲರೂ ಕೂಡ ಸೇರಿ ಈ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 9:35 ಆಗ್ತಾ ಇದೆ. ನೀವೆಲ್ಲರೂ ಕೂಡ ಹಿಂದಿ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಹಾಡು. ಲತಾಜಿ ಅವರ ಜೊತೆಗೆ ಕಿಶೋರ್ ಕುಮಾರ್ ಅವರ ಒಂದು ಹಾಡುಗಾರಿಕೆ ಕೂಡ ಇದೆ. ಜೋರು ಕಾ ಗುಲಾಮ್ ಚಿತ್ರದ ಹಾಡು ಇದು. ಆನಂದ್ ಬಕ್ಷಿ ಹಾಡಿಗೆ ಸಾಹಿತ್ಯವನ್ನು ಕೊಟ್ಟರೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಇದೆ. ಇದರ ಜೊತೆಗೆ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಹಾಡು ಕೂಡ ನಿಮಗೆ ಕೇಳಿಸ್ತೀನಿ. ಏಕ್ ಮುಸಾಫಿರ್ ಕಾ ಹಸೀನಾ, ಏಕ್ ಮುಸಾಫಿರ್ ಏಕ್ ಹಸೀನಾ ಚಿತ್ರದ ಹೆಸರು. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಜೊತೆಯಾಗಿ ಹಾಡಿದ್ದಾರೆ. ಹೆಚ್ ಎಸ್ ಬಿಹಾರಿ ಅವರ ಸಾಹಿತ್ಯಕ್ಕೆ ನವ್ಯಾ ಓಪಿ ಅವರ ಓಪಿ ನಯ್ಯರ್ ಅವರ ಸಂಗೀತ ಸಂಯೋಜನೆ ಇದೆ. ಈ ಎರಡು ಹಾಡು ನಿಮಗಾಗಿ ಸುಕೂನ್ ಕೇಬಲ್ನಲ್ಲಿ.
2: हाँ तो नैनों में
3: बिंदिया है,
2: माथे पे
3: बिंदिया है,
2: तो बालों में
3: गजरा है,
2: आँखों में
3: गजरा है,
2: ओहो।

ಬಹುತ್ ಶುಕ್ರಿಯಾ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ಇಂಥ ಒಳ್ಳೆ ಹಾಡುಗಳನ್ನ ಕೇಳಿಸೋದಕ್ಕೆ ಬಹಳನೇ ಖುಷಿ ಆಗ್ತಾ ಇದೆ ಈ ಹಾಡುಗಳನ್ನ ಕೇಳೋದಕ್ಕೆ ಅಂತ ಇದ್ದಾರೆ. ಸುಖಂ ಕೆ ಪಲ್ ಅನ್ನುವಂತಹ ಮಧುರವಾದಂತಹ ಕಾರ್ಯಕ್ರಮ ಕೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅಂಥೇಳಿ ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ ತಂಪಾದ ರಾತ್ರಿಯ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನವಿಡೀ ಆದಂತಹ ಆಯಾಸ ಎಲ್ಲವೂ ಕೂಡ ಹಾಗೆ ಕರಗಿ ಹೋಗುತ್ತೆ, ಒತ್ತಡ ಮಾಯ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಹಾಡ್ಲಿಯವರು ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಹಿಂದಿ ಹಾಡುಗಳು ಅಮೋಘವಾಗಿ ಮೂಡಿ ಬರ್ತಾ ಇದೆ ಅಂತ ಇದ್ದೀರಾ, ಥ್ಯಾಂಕ್ ಯು. ಚಂದ್ರಶೇಖರ್ ಸಿಂಹಾಸನ ಹನುಮಸಾಗರ ಕುಷ್ಟಗಿಯಿಂದ ಸಂದೇಶವನ್ನು ಕಳಿಸ್ತಾ ಎಲ್ಲ ಹಾಡುಗಳು ಕೂಡ ಖುಷಿ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟಪಡುವಂಥ ಹಾಡಿನಲ್ಲಿ ನೀವು ಸಾಹಿತ್ಯವನ್ನು ನೋಡಿ ಇಷ್ಟಪಡ್ತೀರಾ, ಸಂಗೀತವನ್ನು ನೋಡಿ ನಿಮಗೆ ಅದು ಹಾಡು ಇಷ್ಟ ಆಗುತ್ತಾ, ಅಥವಾ ಗಾಯಕರು ಅಥವಾ ನಟರನ್ನು ನೋಡಿ ನೀವು ಇಷ್ಟಪಡ್ತೀರಾ, ಯಾವ ಒಂದು ಅಂಶ ನಿಮ್ಮ ಹಾಡಿನ ಇಷ್ಟಕ್ಕೆ ಕಾರಣಗಳಾಗಿದೆ ಅನ್ನುವಂಥದ್ದನ್ನು ನೀವು ನನಗೆ ತಿಳಿಸಿ 9480910013 ಈ ಸಂಖ್ಯೆಗೆ ಅಂತ ಹೇಳ್ತಾ ಮುಂದಿನ ಗೀತೆ ಆಪ್ಕಿ ಕಸಮ್ ಚಿತ್ರದ ಹಾಡು, ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ಇದೆ.

9:50 ಆಗಿದೆ. ಸುಕುನ್ ಕೇಪಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೆರಡು ಹಾಡುಗಳನ್ನು ಕೇಳಿಸುವಂಥ ಅವಕಾಶ ನನಗಿದೆ. ಚಲ್ತೆ ಚಲ್ತೆ ಈ ಸಿನಿಮಾದ ಹಾಡು ನಿಮಗೋಸ್ಕರ. ಶೈಲೇಂದ್ರ ಸಿಂಗ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂಥ ಗೀತೆ. ಅಮಿತ್ ಖನ್ನಾ ಹಾಡಿಗೆ ಸಾಹಿತ್ಯವನ್ನು ಕೊಟ್ಟರೆ ಬಪ್ಪಿ ಲಹರಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದು.

ಸುಕುನ್ ಕೇಬಲ್ ಕಾರ್ಯಕ್ರಮ ಇದುವರೆಗೆ ಕೇಳಿದ್ರಿ. ಸಮಯ ಸರಿಯಾಗಿ 10 ಗಂಟೆ ಆಗ್ತಾ ಇದೆ. ಇದಾಗಿತ್ತು ನಮ್ಮ ಇಂದಿನ ಸುಕುನ್ ಕೇಬಲ್ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂತಹ ಜಯಪುಟ್ಟಸ್ವಾಮಿ ಮಂಗಳ, ಮೈಸೂರಿನಿಂದ ಕಲಬುರಗಿಯ ಗಡಗಂಚಿ ಧರ್ಮಣ್ಣ ಅವರ ಎಲ್ಲರಿಗೂ ಕೂಡ ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಹೌದು, ಸಂಗೀತದ ಸವಾರಿಯಲ್ಲಿ ನೀವು ನಾನು ಎಲ್ಲರೂ ಕೂಡ ಸಾಗ್ತಾ ಇದ್ದೀವಿ. ಈ ಒಂದು ಯಾನದ ಹೆಸರೇ ಎಫ್ ಎಂ ರೇನ್ಬೋ, ಕನ್ನಡಕ ಒಂದು ಬಿಲ್ಲು. 10:02 ಆಗಿದೆ. ಕನಸಿನ ಲೋಕಕ್ಕೆ ಆತ್ಮೀಯ ಸ್ವಾಗತ. ಮತ್ತೆ ಮತ್ತೆ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಒಂದೇ ಒಂದು ಧ್ವನಿಯ ಹಾಡು ಇವತ್ತು ನಿಮಗಾಗಿ.

ಮತ್ತೆ ಮತ್ತೆ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಧ್ವನಿ ಯಾವುದು ಅಂತ ಗೊತ್ತಾಯ್ತಲ್ಲ, ಎಸ್ ಎಸ್ ಜಾನಕಿಯವರ ಧ್ವನಿ. ಸವತಿಯ ನೆರಳು ಚಿತ್ರಕ್ಕೋಸ್ಕರ ಎಸ್ ಜಾನಕಿ ಅವರು ಹಾಡಿದಂತಹ ಗೀತೆಯನ್ನ ಕೇಳಿದ್ರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆ. ನೀವೀಗಷ್ಟೇ ಕೇಳಿದಂತಹ ಹಾಡು ಕನಸಿನ ಲೋಕದಲ್ಲಿ. ಮುಂದಿನ ಗೀತೆ ಪಿ ವಿ ಶ್ರೀನಿವಾಸ್ ಅವರ ಜೊತೆಗೆ ಎಸ್ ಜಾನಕಿ ಹಾಡಿರುವಂತಹ ಗೀತೆ ರಾಜನರ್ತಕಿಯ ರಹಸ್ಯ ಚಿತ್ರದ ಹಾಡು ಇದು. ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ಬಿ ವಸಂತ ಅವರ ಸಂಗೀತ.

0: ನನ್ನಲ್ಲಿ ನೀನಾಗಿ ಹಾಡು ಕೇಳಿದ್ರಲ್ಲ, ಕೆ ಜೆ ಸುದಾಸ್ ಅವರ ಜೊತೆಗೆ ಎಸ್ ಜಾನಕಿ ಹಾಡಿರುವಂತಹ ಗೀತೆ ಪ್ರಿಯಾ ಚಿತ್ರದ ಹಾಡು ಇದಾಗಿತ್ತು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ ಇದ್ದಂತಹ ಗೀತೆ ನೀವೀಗಷ್ಟೇ ಕೇಳಿದಂತಹ ಹಾಡು. ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ

ಸ್ವಾಮಿಯರ್. ಕನಸಿನ ಲೋಕದಲ್ಲಿ ಮುಂದಿನ ಹಾಡು ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಟೈಟಲ್ ಟ್ರ್ಯಾಕ್. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವಂತಹ ಈ ಹಾಡಿಗೆ ಸಾಹಿತ್ಯ ಜಿ ಉದಯಶಂಕರ್ ಅವರಿಂದ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ ಕೇಳೋಣ ಬನ್ನಿ.

ಒಳ್ಳೆ ಜುಗಲ್ಬಂದಿಯ ಹಾಡನ್ನ ಕೇಳಿದ್ರಲ್ಲ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೋದರೆ ಹೋಗು ನನಗೇನು ಅನ್ನೋಂಥ ಹಾಡು. ಸಖತ್ ತಮಾಷೆಯಾದಂತಹ ಗೀತೆ, ಪರೋಪಕಾರಿ ಚಿತ್ರದ ಗೀತೆ ಇದು. ಹಾಡಿನಲ್ಲಿ ಭಾವನೆಗಳಿಗೆ ಜೀವ ತುಂಬಿ ಹಾಡುವಂತಹ ಈ ಒಂದು ಭಾವ ಇದೆಯಲ್ಲ, ಅದ್ಭುತ. ಇಬ್ಬರು ಗಾಯಕರು ಇವತ್ತು ನಮ್ಮ ಜೊತೆಗೆ ಇಲ್ಲ, ಅಷ್ಟೇ ಅಲ್ಲ ಹಾಡಿಗೆ ಸಂಗೀತ ಕೊಟ್ಟವರು, ಸಾಹಿತ್ಯ ಬರೆದವರು ಯಾರೂ ನಮ್ಮ ಜೊತೆ ಇಲ್ಲ. ಆದರೂ ಕೂಡ ಈ ಹಾಡುಗಳು ಇನ್ನೂ ಹಚ್ಚ ಹಸಿರು, ಸದಾ ಜೀವಂತ. ಏನಂತೀರಿ? ಚಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ ಕೇಳಿದ್ರಿ, ಪರೋಪಕಾರಿ ಚಿತ್ರದ ಗೀತೆ. ಈಗಾಗಲೇ ನಾ ಹೇಳಿರೋ ಹಾಗೆ 10:24 ಆಗಿದೆ, ನೀವು ಕೇಳ್ತಾ ಇದ್ದೀರಾ ಕನಸಿನ ಲೋಕ. ಈ ಕಾರ್ಯಕ್ರಮ ಕನ್ನಡದ ಮಧುರವಾದಂತಹ ಗೀತೆಗಳನ್ನ ಈ ಜಾಗದಲ್ಲಿ ಈ ಒಂದು ಸಮಯದಲ್ಲಿ ನೀವು ಕೇಳ್ಬೋದು.

0: ಹೌದು, ನಿನಗಾಗಿ ನಾನು ಚಿತ್ರದ ಗೀತೆ ಮುಂದೆ ನಿಮಗೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.
1: ನಗುವ ಚೆಲ್ಲುವ ಮೊಗವ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ನಗುವ

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. 10:28 ಆಗಿದೆ. ನೀವು ಕೇಳ್ತಾ ಇರುವಂತದ್ದು ಕನಸಿನ ಲೋಕ ಕಾರ್ಯಕ್ರಮ. ಈಗಷ್ಟೇ ಹಾಡನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಇದ್ದಂತಹ ನಿನಗಾಗಿ ನಾನು ಚಿತ್ರದ ಗೀತೆ. ಮುಂದಿನ ಹಾಡು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವಂತಹ ಹಾಡು ನಮ್ಮ ಸಂಸಾರ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇದೆ.

ಸಮಯ 10:33 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಕನಸಿನ ಲೋಕ. ಕನಸಿನ ಲೋಕ ಈ ಶೀರ್ಷಿಕೆ ಬಹಳ ಚೆನ್ನಾಗಿದೆ ಅಂತ ಇದ್ದಾರೆ ಇರ್ಕಲ್ ಯಮನೂರಪ್ಪ ದಾನಿ ಇವರು. ಸಂದೇಶವನ್ನು ಕಳಿಸಿರುವಂಥದ್ದು ಈ ಶೀರ್ಷಿಕೆಯನ್ನು ಸೂಚಿಸಿದವರಿಗೆ ಖಂಡಿತ ನಿಮ್ಮ ಈ ಒಂದು ಕಾಂಪ್ಲಿಮೆಂಟ್ನ ತಲುಪಿಸ್ತೀನಿ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕನಸಿನ ಲೋಕ ಈ ಒಂದು ಕಾರ್ಯಕ್ರಮದಲ್ಲಿ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದಾರೆ. ಥ್ಯಾಂಕ್ ಯು ನಿಮಗೂ ಕೂಡ ನಿಮ್ಮ ಸಂದೇಶಕ್ಕೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನಿಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಜಾನಕಮ್ಮ ಅವರ ಅಪರೂಪದ ಒಂದಕ್ಕೊಂದು ಮಧುರವಾದಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಇದ್ದಾರೆ. ಹಾಡುಗಳು ಸೂಪರ್ ಆಗಿದೆ ಅಂತ ಇದ್ದಾರೆ ಶ್ರೀನಾಥ್ ಮಾಗಡಿ ರೋಡಿಂದ. ಬಿಸಿ ಬಿಸಿ ರಾಗಿ ಮುದ್ದೆ ನುಗ್ಗೆಕಾಯಿ ಸಾರು ಬಾಳೆಕಾಯಿ ಬಜ್ಜಿ ಊಟ ರೆಡಿ ಇದೆ ಬನ್ನಿ ಅಂತ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಎಸ್, ಖಂಡಿತ ನಿಮ್ಮ ಪ್ರೀತಿ ಆಮಂತ್ರಣಕ್ಕೆ ಥ್ಯಾಂಕ್ ಯು. ಒಂದಕ್ಕಿಂತ ಒಂದು ಹಾಡು ಲವ್ಲಿ ಆಗಿದೆ ಅಂತ ಇದ್ದಾರೆ ಕೀರ್ತನಾ ಗೀತಾರಾಜು ನಾಗರತ್ನ ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಇದ್ದಾರೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಎಸ್ ಜಾನಕಿ ಅವರು ದೂರವಾಗಿರೋದು ನೋವಿನ ಸಂಗತಿ, ಆದರೂ ಆ ಒಂದು ಜಾಗಕ್ಕೆ ಎಸ್ ಜಾನಕಿ ಅವರ ಆ ಒಂದು ಸ್ಥಾನವನ್ನು ತುಂಬೋದಕ್ಕೆ ಮತ್ತೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಇದ್ದಾರೆ. ಖಂಡಿತ 100ಕ್ಕೆ 100ರಷ್ಟು ಸತ್ಯ.

ಆದಂತಹ ಮಾತು, ಮಧುರವಾದಂತಹ ಹಾಡುಗಳಲ್ಲಿ ಅವರು ಯಾವಾಗಲೂ ಅಮರರಾಗಿರ್ತಾರೆ ಅಂತ ನಾವು ಭಾವಿಸೋಣ. ಖುಷಿ ಕೊಡ್ತಾ ಇದೆ ಕಾರ್ಯಕ್ರಮ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ಹರಿಹರನ್ ವಿಜ್ಞಾನ ನಗರದಿಂದ ಕಾಮನಬಿಲ್ಲು ಹಾಡುಗಳು ಕಾವ್ಯದ ಕಲ್ಪನೆಗೆ ರಾಗವನ್ನಿಟ್ಟು ಗಾಯಕರ ಕಂಠದ ಸವಿಯನ್ನು ತುಂಬಿ ಕೇಳುಗರ ಕಿವಿಗೆ ಇಂಪನ್ನು ನೀಡುವ ಈ ಕಲೆಯ ಸೇವೆ ಕನಸಿನ ಲೋಕ ಅಂತ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಹಾಡುಗಳು ಬಹಳ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಮಧುರವಾಗಿದೆ, ಮುದ ನೀಡ್ತಾ ಇದೆ ಮನಸ್ಸಿಗೆ ಅಂತ ಇದ್ದಾರೆ. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಕನಸಿನ ಲೋಕ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ. ಹಾಗೆ ಸಂಗೀತ ಎಂದರೆ ಕೇವಲ ಸ್ವರಗಳ ಸಂಗಮವಲ್ಲ, ಅದು ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ, ಸಂತೋಷ ಇವೆಲ್ಲವನ್ನೂ ಕೂಡ ಕೊಡುವಂತಹ ಅದ್ಭುತವಾದಂತಹ ಶಕ್ತಿ. ಅದರಲ್ಲಿರುವಂತಹ ಮಾಂತ್ರಿಕ ಸ್ಪರ್ಶ ದುಃಖವನ್ನು ಮರೆಸುತ್ತೆ, ಮನದ ಭಾರವನ್ನು ಹಗರುಗೊಳಿಸುತ್ತೆ, ಬದುಕಿಗೆ ಹೊಸ ಚೈತನ್ಯವನ್ನು ತುಂಬುವಂತಹ ಸಾಮರ್ಥ್ಯವನ್ನು ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಂಗೀತವನ್ನು ಕೇಳಲೇಬೇಕು, ಅದು ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಂದೇಶಕ್ಕೆ, ಅಭಿಮಾನದ ಮಾತುಗಳಿಗೆ. ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿ ಇಂದ ಧರ್ಮಣ್ಣ ದನಿಯವರು ಸಂದೇಶವನ್ನು ಹೇಳ್ತಾ ಇದ್ದಾರೆ. ನಗುವ ಚಲುವ ಮೊಗವ ಸೋತೇನು ಅನ್ನುವಂಥ ಈ ಗೀತೆಗಳ ಸಾಲು ಕೇಳಿದಾಗ ಮನಸ್ಸಿಗೆ ಆನಂದ ಅನ್ನಿಸ್ತು, ಕೇಳ್ತಾ ಇದ್ದ ಹಾಗೆ ಕನಸಿನ ಲೋಕದಲ್ಲಿ ತೇಲ್ತಾ ಇದ್ದೀವಿ ಅನ್ನೋ ಅಂತ ಅನ್ನಿಸ್ತು ಅಂತ ಇದ್ದಾರೆ. ಹರೀಶ್ವರು ಮಲ್ಲೇಶ್ವರಂಯಿಂದ ಹೆಣ್ಣು ಎಂದರೆ ಹೀಗಿರಬೇಕು, ಹಾಡು ಇಷ್ಟ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮೆಲ್ಲರ ಸಂದೇಶಕ್ಕೆ. ನಮಸ್ತೆ. ಎಂಥ ಮಾಧುರ್ಯಪೂರ್ಣ ಗೀತೆಗಳು, ಈ ಎಲ್ಲ ಗೀತೆಗಳಿಗೆ ಧನ್ಯವಾದಗಳು ಅಂತ ಇದ್ದಾರೆ. ಉಷಾ ಶ್ರೀನಿವಾಸ್ ಅಂಜನಾ ನಗರದಿಂದ ನಿಮ್ಮೆಲ್ಲರ ಪ್ರೀತಿಯ ಈ ಒಂದು ಸಂದೇಶಕ್ಕೆ ನಾನು ಕೂಡ ಧನ್ಯವಾದಗಳನ್ನು ಹೇಳ್ತಾ ಕನಸಿನ ಲೋಕವನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಗೀತೆ ಯಾವ ಹಾಡು, ಯಾವ ಚಿತ್ರದ ಯಾವ ಹಾಡು? ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ನಾಗರಹೊಳೆ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ.

ಹತ್ತು ಗಂಟೆ 43 ನಿಮಿಷ ಆಗಿದೆ. ಸ್ಟುಡಿಯೋ ಸಮಯ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಕನಸಿನ ಲೋಕ. ಇದು ನಮ್ಮ ಮನೆ ಚಿತ್ರದ ಹಾಡು, ಎಸ್ ಜಾನಕಿ ಅವರ ಧ್ವನಿ, ಗೀತ ಪ್ರಿಯ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಮುಂದೆ ನೀವು ಕೇಳುವಂತ ಹಾಡಿಗೆ

ಪ್ರತಿದಿನ ನಾವು ಕಾರ್ಯಕ್ರಮ ಕೇಳ್ತಾ ಆನಂದಿಸ್ತಾ ಇದ್ದೀವಿ. ಈಗ ಪ್ರಸಾರ ಆಗ್ತಾ ಇರುವಂತಹ ಹಾಡುಗಳು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ನಿಲಯಕ್ಕೆ ಧನ್ಯವಾದಗಳು ಅಂತ ಇದ್ದಾರೆ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ. ಕನಸಿನ ಲೋಕದಲ್ಲಿ ಮೂಡಿ ಬರ್ತಾ ಇರುವಂತಹ ಹಾಡುಗಳು ಕೇಳ್ತಾ ಇದ್ರೆ ಒಳ್ಳೆ ನಿದ್ದೆ ಬರುತ್ತೆ, ರೇಡಿಯೋ ಆಫ್ ಮಾಡದಿದ್ರೆ ಬೈಸ್ಕೊಳ್ಬೇಕಾಗತ್ತೆ ಅಂತ ಇದ್ದಾರೆ ಕೆ ಆರ್ ರಮೇಶ್ ಅವರು ಗಾಯತ್ರಿ ನಗರದಿಂದ. ಹಾಗೆ ಬಹಳ ಮನಸ್ಸಿನ ನೋವಿನಿಂದ ಹೇಳ್ತಾ ಇದ್ದೀನಿ, ಎಸ್ ಜಾನಕಿ ಅವರು ಇವತ್ತು ನಮ್ಮೊಂದಿಗೆ ಶಾರೀರಿಕವಾಗಿ ಇಲ್ಲ, ಆದರೆ ಅವರ ಹಾಡುಗಳು ಸೂರ್ಯ ಚಂದ್ರ ಇರುವವರೆಗೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಭಿಮಾನದ ಮಾತು ಖಂಡಿತ ನಿಜ. ಇನ್ನು ನಗುವ ನಯನ ಮಧುರ ಈ ಸಾಂಗ್ ನನ್ನ ಫೇವ್ರೇಟ್ ಅಂತ ಇದ್ದಾರೆ. ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಚಂದದ ಗೀತೆಗಳನ್ನು ಪೂಣಿಸಿ ಪ್ರಸಾರ ಮಾಡ್ತಾ ಇದ್ದೀರಾ, ನನ್ನ ಬಾಲ್ಯಕ್ಕೆ ವಾಪಸ್ಸಾಗ್ತಾ ಇದ್ದೀನಿ ಅಂತ ಇದ್ದಾರೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋಂಥ ಮಾತನ್ನು ಹನುಮಂತೇಗೌಡ ಹಾಡ್ಲಿಯವರು ಸಂದೇಶದ ಮುಖಾಂತರ ತಿಳಿಸಿದರೆ, ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪರೋಪಕಾರಿ ಚಿತ್ರದ ಹಾಡು ತುಂಬ ಚೆನ್ನಾಗಿತ್ತು, ಎಷ್ಟೋ ದಿನದ ನಂತರ ಈ ಹಾಡನ್ನು ಆಲಿಸಿ ಬಹಳ ಖುಷಿಯಾಯಿತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಈ ಜೋಡಿ ಹಾಡಿರುವಂತಹ ಹಾಡು ಅತ್ಯಂತ ಉತ್ತಮವಾಗಿ ಮೂಡಿ ಬರ್ತಾ ಇದೆ, ಆಕಾಶವಾಣಿಗೆ ಧನ್ಯವಾದಗಳು ಅಂತ ಇದ್ದಾರೆ. ಗೀತಾ ಶ್ರೀನಾಥ್ ಕೀರ್ತನ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಕಾರ್ಯಕ್ರಮದಲ್ಲಿ ಸಮಯ ಬಹಳನೇ ಕಡಿಮೆ ಇದೆ, ಸೊ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹೆಕ್ಕಿ ನಿಮಗೋಸ್ಕರ ಪ್ರಸಾರ ಮಾಡುವಂಥ ಪ್ರಯತ್ನ ನನ್ನದು. ಮುಂದಿನ ಗೀತೆ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ ಇದು, ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಹಾಡು.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಇಂಥ ಹಾಡಿಗೋಸ್ಕರನೇ ಕಾಯ್ತಾ ಇದ್ವಿ. ಇಂಥ ಅಪರೂಪದ ಹಾಡು ಸದಾ ಕೇಳಬೇಕು ಅಂತ ಅನಿಸುತ್ತೆ ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ರಾಗ ತಪ್ಪಿಸದೆ ಹಾಡಿನ ಭಾವ ಬದಲಿಸದೆ ಮಧುರ ಕಂಠದಿ ಮನವ ಗೆದ್ದಳು ಜಾನಕಿ ಅಂತ ಇದ್ದಾರೆ. ಇನ್ನಿಲ್ಲದ ಆ ಜೀವ ನೆನೆಸ್ಕೊಂಡ್ರೆ ಬಹಳ ಬೇಜಾರಾಗುತ್ತೆ. ಕಾಮನ ಬಿಲ್ಲು ಕನಸಿನ ಲೋಕ, ಇಲ್ಲಿ ಜಾನಕಿ ಸದಾ ಅಮರ ಅನ್ನುವಂಥ ಒಂದು ಅಭಿಮಾನದ ಮಾತನ್ನು ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್, ಎಸ್ ಜಾನಕಿ ಇವರೆಲ್ಲರೂ ಕೂಡ ಬಾನಿನಲ್ಲಿ ನಕ್ಷತ್ರದ ಹಾಗೆ ಇವರೆಲ್ಲರನ್ನ ಕಳ್ಕೊಂಡು ನಾವು ಬಹಳನೇ ದುಃಖ ಪಡ್ತಾ ಇದ್ದೀವಿ. ಎಲ್ಲ ಹಾಡುಗಳು ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸುಧಾ ಬೂದಿಹಾಳಿಂದ. ಜಾನಕಮ್ಮ ಹಾಡಿರುವಂಥ ಎಲ್ಲ ಹಾಡುಗಳು ಕೂಡ ಸೂಪರ್ ಆಗಿತ್ತು. ಗೀತಾ, ರೋಹಿಣಿ, ಅಶ್ವಿನಿ, ಕೀರ್ತನ, ಹೇಮಾ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಚಿದಾನಂದ ಟಿ ಬಿ ಸರ್ಕಲ್ನಿಂದ ಮತ್ತಷ್ಟು ಮಗದಷ್ಟು ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋಂಥ ಸಂದೇಶಗಳನ್ನು ನೀವೆಲ್ಲರೂ ಕೂಡ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಕನಸಿನ ಲೋಕ. ಕಡೆಯ ಒಂದು ಗೀತೆಯೊಂದಿಗೆ ಇವತ್ತಿನ ಈ ಕನಸಿನ ಲೋಕವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಕನಸಿಗೆ ಕೊನೆ ಇಲ್ಲ, ಅದು ಪ್ರತಿ ರಾತ್ರಿ ಇದ್ದೇ ಇರುತ್ತೆ. ಹಾಗಾಗಿ 10 ಗಂಟೆಗೆ ಟ್ಯೂನ್ ಮಾಡೋದನ್ನು ಮರಿಬೇಡಿ. 10 ಗಂಟೆಯಿಂದ 11:05 ಸದಾ ಕನಸಿನ ಲೋಕ ನಿಮಗಾಗಿ ತೆರೆದಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ